ಸಂತುಷ್ಟೋ ಗಜಾರಿರ್ಗಜ ಚರ್ಮಭೃತಿ ಗವ್ಯಾಮೃತಾನ್ನ ಸುಪ್ರೀತೋ ಗವ್ಯಾಜ್ಯಾಹುತಿ ಭೋಜನ ಗವಯ ಶೃಂಗಾಭಿಷೇಕ ಪ್ರಿಯೋ ಗಗನ ಸನ್ನಿಭ ಗಾಣಾಪತ್ಯ ಜನ ಪ್ರೀತೋ ಗಾಣಾಪತ್ಯಾತಿ ಸನ್ಮತಃ ಗಗನಾತಿ ಪೃಥಿವ್ಯ

ಸಮಾಗ್ರಿಯೋ ದಂತೆ ಚರ್ಮಸು ವಸ್ತ್ರಭೃತೆ ದಾಮಪ್ರಿಯೋ ದಶಭುಜೋ ದಶಾರ್ಧಮುಖಪಂಕಜಃ ದಶಾಯುಧವರದರೋ ದಶದಿಕ್ಪಾಲಸೇವಿತಃ ದರ್ಪಘ್ನೋ ದರ್ಭಶಯನೋ ದರ್ಪಣೋ ದರಪಾಲಕಃ ದರ್ಭಾಸನೋ ದಜಾಮೂರ್ತಿರ್ದಹರಾಕಾಶಮಧ್ಯಗಃ ದಾಮಶೋಭಿತ ಭಕ್ಷೋಭೃದ್ದಾಡಿಮೇ ಸುಫಲಪ್ರಿಯಃ.

ದಳಪದ್ಮಾಸನಾರೂಢ ದಳತ್ರಯತರುಸ್ಥಿತಃ ದಳತ್ರಯ ಶ್ರೀವೃಕ್ಷಾಗ್ರ್ಯೋ ದಳಬಿಲ್ವಾರ್ಚನ ಪ್ರಿಯಃ ದಳದೂರ್ವಾಧರೋ ದಾರ್ಢ್ಯೋ ದಜಾಹೃದಯ ಮಂದಿರಃ ದಹನೋದ್ಭಾಸಿ ಫಾಲಾಕ್ಷೋ ದಹನ ತ್ರಿಪುರಂ.

ಅರ್ಚನ ಸುಪ್ರೀತ ಕಣಿಕಾಧಿಮಹೋರಗ ಕಣಿಕಸ್ತವ ಸುಪ್ರೀತ ಕ್ಷಣಾರ್ಧೇಷ್ಟಪರಪ್ರದ ಕಾಮಗ್ನ ಕಾಮರಹಿತ ಕಾಮದೇಶ ಸುಭಿಪ್ರದ ಕಾತ್ರಘ್ನ ಕಾತ್ರಶತ್ರುಘ್ನ ಕ್ಷಾತ್ರಸಂಕುಲನಾಶಕ ಕ್ಷಿಪ್ರೇಷ ಕ್ಷಿಪ್ರಸಂಧಾತ ಕ್ಷೀಣ ಪುಣ್ಯಫಲಾಧಿಕ ಕ್ಷೀಣಚಂದ್ರಜಟಾಜೂಟ ಕ್ಷೀಣಾಜುರಭಿವೃದ್ಧಿ ಕ್ಷಿಪ್ರವಿಘ್ನೇಶಜನಕ ಕ್ಷಿತ್ಯಂತರಸಮಾಶ್ರಿತ ಕ್ಷಿತ್ಯಾದಿಕುಟಿಲಾಪ್ರಾಂತಮಂತ್ರಸಿಂಹಾಸನಸ್ಥಿತ ರುದ್ರಪ್ರಯೋಗಸಂಹರ್ತ ಕ್ಷುದ್ರವೃಕ್ಷಕುಠಾರಿಕ ರುದ್ರಾಚಲ ಮಹಾವಜ್ರೀ ಕ್ಷುದ್ರಧರ್ಮಜ್ಞಾಂತಕ ಕುಂಬೀಜಶ್ರವಣಾನಂದ ಶುಂಕಾರಹೃದಯಾಲಯ ಕುಂಕ್ಷೂಂ ಸ್ಮರಣ ಸಾನ್ನಿಧ್ಯ ಕುಂಕ್ಷುಂಕ್ಷೂಂ ಮಂತ್ರನಾಯಕ ಕ್ಷೇಮಾಲಯ ಕ್ಷೇಮಕರ ಕ್ಷೇಮಾರೋಗ್ಯಫಲಪ್ರದ ಕ್ಷೇಮಸಂಪತ್ಪ್ರದಾತ ಚ ಕ್ಷೇತ್ರ

ಆದಿ ಸರ್ವರೋಗ ವಿಭಂಜನ ನಕಾರ ರೂಪೋ ನಾರ್ಣಾರ್ಥೋ ನಕಾರಾಕ್ಷೋ ನಕಾರವಿತೆ ನಕಾರ ಸಿಂಗ ನಿಲಜೋ ನಾನಾವರ್ಗ ಫಲಪ್ರದ ನಕಾರ ಬಿಂದು ಮಧ್ಯಸ್ಥೋ ನಾರದ.

ಆಗಮತತ್ವಜ್ಞೋ ನಾನಾ ಸುರಮುನಿಸ್ತುತಃ ನಾದಶಾಕ್ಷರ ಸಂಯುಕ್ತೋ ನಾನಾ ಗಣಸಮಾವೃತಃ ನವಾಂತಾಕ್ಷರ ನಾದಾಂತೋ ನವಬಿಲ್ವಜಳ ಪ್ರಿಜಃ ನಮಾದಿ ಪಂಚಾನ್ನಮಯೋ ನವಸಿದ್ಧ ಸಮರ್ಚಿತಃ ನವೋ ನವೇತ್ಯಾಯುಷ್ಯದೋ ನವಶತ್ಸುಪ

ನಾನಾನರಕಸಂಮಗ್ನ ಸಮುದ್ಧರಣ ಪಂಡಿತಃ ನಾದಿಯಾಂತಾಕ್ಷರಮನುರ್ನಾದಿ ಪಂಚಾಕ್ಷರಾತ್ಮಕಃ ನಮಕೈಶ್ಚಮಕೈಶ್ಚಿತ್ಯೋ ನಾದ್ಯಂತೋ ನಯನತ್ರಜಃ ನತೃಪ್ತೋ ನಿತ್ಯಸಂತೃಪ್ತಾ ನಾನಾಕಾರನಯದ್ಯುತಿಃ ಮೂರ್ತೋ ಮೂರ್ತೀಶ್ವರೋ ಮೂರ್ತಿಮೂರ್ತಿಸಾದಾಖ್ಯಕಾರಣಃ ಮೂರ್ತಿಮೂಲಾತ್ಮಕೋ ಮೂರ್ತಿಭೇದೋ ಮೂರ್ತಿದ್ವಯಾತ್ಮಕಃ ಮೂರ್ತಿತ್ರಯೋ ಮೂರ್ತಿವರೋ ಮೂರ್ತಿಪಂಚಸ್ವರೂಪಧೃತಿ ಮೂರ್ತಿಷಟ್ಕೋ ಮೂರ್ತ್ಯಷ್ಟಾತ್ಮ ಮೂರ್ತ್ಯಭಿನ್ನವಿನಾಯಕಃ ಮೂರ್ತಿದ್ವಿಪಂಚಕತನುರ್ಮೂರ್ತ್ಯೇಕಾದಶಕಾತ್ಮಕಃ ಮೂರ್ತಿದ್ವಾದಶಪೂರೀಶೋ ಮೂರ್ತಾಮೂರ್ತಾಂತರಾತ್ಮಕಃ ಮೂರ್ತಿತ್ರಯೋದಶೀ ಪೂಜ್ಯೋ ಮೂರ್ತಿಪಂಚದಶೀ ಮನುಃ ಮೂರ್ತಾಮೂರ್ತದ್ವಿಭೇದಶ್ಚ ಮೂರ್ತಿಷೋಡಶನಾಮಧೃತಿ ಮೂರ್ತ್ಯಾತ್ಮಪಂಚವಿಂಶಾಂಕೋ ಮೂರ್ತಿಷಟ್ವಿಂಶದುಜ್ವಲಃ ಮೂರ್ತ್ಯಷ್ಟಾಷ್ಟಕರೂಪೀ ಚ ಮೂರ್ತಿರುದ್ರಶತಾಗ್ರಗಃ ಮೂರ್ತಿಸಾಹಸ್ರರುದ್ರೇಶೋ ಮೂರ್ತಿಕೋಟ್

ಆಕ್ಷಯದೋಷಘ್ನಶ್ಚೈಕತಾರಕಮಧ್ಯಗಃ ಏಕದಂತ ಪ್ರಿಯಶ್ಚೈಕಾನಂದಮೋಕ್ಷಸುಖಪ್ರದಃ ಏಕಾಸ್ಯಶ್ಚೈಕ ಸಂತುಷ್ಟಗೇಲಾದಿವಸುಸುಪ್ರಿಯಃ ಏಕೇಶ್ವರಶ್ಚೈಕವೀರ ಏಕಜ್ಯೋತಿಸ್ತಥೈಕಧೀಃ ಏಕಾಗ್ರಗಣ್ಯಶ್ಚೈಕಾಮ್ರಗೇಕಪಾದ್ಯೇಕಸಿದ್ಧಿತಃ ಏಕಾನೇಕಶ್ಚೈಕರಸ ಏಕಾಂಗೀಚೈಕಸುಂದರಃ ಏಕದಂತಶ್ಚೈಕಶಕ್ತಿರೇಕಚಿದ್ಯೇಕವಲ್ಲಭಃ ಏಕಾಕ್ಷರಜ್ಞಶ್ಚೈಕಾಗ್ರಶ್ಚೈಕಾಕ್ಷರಕಲಾತ್ಮಕಃ ಏಕಪ್ರಭುಶ್ಚೈಕವಿಭುಶ್ಚೈಕಬುದ್ಧಿಸ್ತ್ವಥೈಕಭುಕ್ ಏಕಧೀರಶ್ಚೈಕಶೂರಶ್ಚೈಕವಿದ್ಯೇಕನಿಶ್ಚಲಃ ಏಕನಿತ್ಯಶ್ಚೈಕ ದೃಢಶ್ಚೈಕಸತ್ವಸ್ತಥೈಕಜಃ ಏಕಾಧಿಪತ್ಯವರದಶ್ಚೈಕಸ

ವೇದಾಂತಿತಶ್ಚತ್ರ ಚಾಮರಾದಿಪರೀವೃತಃ ಛತ್ರಪ್ರದಶ್ಚತ್ರಧರಶ್ಚತ್ರೈಕವಿಭವಪ್ರದಃ ಛತ್ರದಾನಪ್ರಿಯಶ್ಚತ್ರ ವ್ಯಜನಾದಿಷು ಪೂಜಿತಃ ಛಾಜಾಪತಿಸಹಸ್ರಾಭಶ್ಚಾಜಾವಲ್ಲಭಪೂಜಿತಃ ಛಾಜಾದೇವೀಸುತಾನಂದಶ್ಚಾಜಾನಂದನವಂದಿತಃ ಛಾಜಾವೃಕ್ಷಶ್ಚಿದೋಗಘ್ನಶ್ಚಾಜಾನಾಥದುದ್ಯುತ್ಪತಃ ಛಾಜಾಬಿಲ್ವದ್ರುಮೂಲಸ್ಥಶ್ಚಾಜಾರಣ್ಯಾಂತರಗ್ರಹ ಛಾಜಾದಳೋತ್ಪನ್ನಶೇತಶ್ಚಾಜಾಮಾರುತಸೌಖ್ಯದಃ ಛಾಜಾಪಾತಕಸಂಹರ್ತಾ ಛಾಜಾದೋಷನಿವಾರಣಃ ಛಾಜಾಪಂಚಕಪಾಪಘ್ನಶ್ಚಾಜಾಸುತಕೃತಾರ್ಚನಃ ಛಾಜಾಪತಿಸುತಾರ್ದಿಘ್ನಶ್ಚಿನ್ನಭಿರಚ್ಛಿನ್ನಸಂಶಯಃ ಛಿನ್ನಾಭಿನ್ನಶ್ಚಿದಾರ್ದಿಘ್ನಶ್ಚಿದೋಘಶ್ಚಿಘ್ನೋಪನಃ ಛಿನ್ನಕಾಲಶ್ಚಿನ್ನಕಲಶ್ಚಿನ್ನಮಸ್ತಾವರಪ್ರದಃ ಛಿನ್ನಕ್ಷೇಳಶ್ಚಿನ್ನಗೂಢಶ್ಚೇದಿತಾಸುರಕಾನನಃ ಛೇದಿತಾರಿಕುಲಗ್ರಾಮಶ್ಚಿನ್ನಮೃತ್ಯುಭಯಂಕರಃ ಛಿನ್ನದಕ್ಷಕ್ರತುಚ್ಛಿನ್ನಪತ್ರವರ್ಯಾರ್ಚನಪ್ರಿಯಃ ಚವಿಚ್ಛನ್ನಶ್ಚಟ

ಅರ್ಚಿತ ಪದೋ ಹರಿಸೋದರಿ ನಾಯಕ ಹವ್ಯ ಪ್ರದೋ ಹವಿರ್ಭೋಕ್ತಾ ಹಾಲ ಹಲಧರೋ ಹರ ಹಠಾತ್ ಕಾರಾಸಹೋ ಹವಿ ಹಂತಾ ಹಂಸೋ ಹನೀಜಾಂಶ ಹಂಸ ಬೀಚೋ ಹಂಕೃತಿರ್ ಹರಿ ಹತ್ಯಾದಿ ಪಾಪ ಸಂಹರ್ತಾ ಹಯೇಭಿಷಿಪಿಕಾ ಪ್ರದ ಹರ್ಮ್ಯೇಶೋ ಹರ್ಮ್ಯಕೂಟಸ್ಥೋ ಹರ್ಮ್ಯ ಗೋಪುರ ಮಂದಿರ ಹಾಹೇದಿ ಶಬ್ದ ಶಮನೋ ಹಾಸ್ಯ ಶೋಭಿ ಮುಖಾ

ಸಂದೇಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನತ್ವಂ ಚಿರಂಜೀವಸಿ ಕೇನವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವ

ಶರೋ ಮನು ಸ್ಫಟಿಗದಿತವರ್ಣಂ ಮೌಕ್ತಿಕೀಮಕ್ಷಮಾಲಾಂ ಅಮೃತಕಲಶ ವಿದ್ಯಾಂ ಜ್ಞಾನಮುದ್ರಾಂ ಕರಾಗ್ರೇ ತದತ ಮೃಗಕಕ್ಷಂ ಚಂದ್ರಚೂಡಂ ತ್ರಿನೇತ್ರಂ ವಿಧೃತ ವಿವಿಧ

ಋತುಭೋ ಮಂತ್ರರಾಜಃ ಸರ್ವಮಂತ್ರೋತ್ತಮೋತ್ತಮಃ ಮುದ್ರಾಪುಸ್ತಕವಹ್ನಿನಾಡ ವಿಲಸದ್ಬಾಹುಂ ಪ್ರಸನ್ನಾನನಂ ಮುಕ್ತಾಹಾರ ವಿಭೂಷಣಂ ಶಶಿಕಲಾಭಾಸ್ವತ್ಕಪರ್ದೋಜ್ವಲಂ.

ಮಹೇಶೀ ಸಾವಧಾನೇನ ತಚ್ಛೃಣು ತ್ರೈಲೋಕ್ಯಮೋಹನಂ ನಾಮ ಕವಚಂ ಮಂತ್ರವಿಗ್ರಹಂ ಸರ್ವಮಂತ್ರಮಯಂ ದಿವ್ಯೇ ಶೈವಶಕ್ತ ಸಮನ್ವಿತಂ ಕವಚಂ ಶುಭದಂ ಭದ್ರೇ ದಕ್ಷಿಣಾಮೂರ್ತಿ ಶರ್ಮಣಃ ಶಿವಸ್ಯ ಕವಚಸ್ಯಾಸ್ಯ ಚತುರ್ಮುಖ ಋಷಿ ಸ್ಮೃತಃ ಗಾಯತ್ರಂ ಛಂದ ಆದಿಷ್ಟಂ ದೇವತಾ ದಕ್ಷಿಣಾಮುಖಃ ಶ್ರೀಮೇಧಾ ದಕ್ಷಿಣಾಮೂರ್ತಿ ರೂಪಶ್ರೀ ಪರಶಂಕರಃ ನಮೋ ಬೀಜಂ ತಥಾ ಸ್ವಾಹ ಶಕ್ತಿರತ್ರ ಪ್ರಕೀರ್ತಿತಾ ಪ್ರಣವಂಕೀಲಕಂ ದೇವಿ ರಕ್ಷಣೆ ವಿನಿಯೋಗತಾ ಅಸ್ಯ ಶ್ರೀ ತ್ರೈಲೋಕ್ಯಮೋಹನ ದಕ್ಷಿಣಾಮೂರ್ತಿ.

ಸದಾವತು ಶ್ರೀಶುದ್ಧದಕ್ಷಿಣಾಮೂರ್ತಿ ಊರ್ಧ್ವಭಾಗೇ ಸದಾವತು ಶ್ರೀದಿವ್ಯದಕ್ಷಿಣಾಮೂರ್ತಿ ವಿದಿಗ್ಭಾಗೇ ಸದಾವತು ದಿವಿ ಭೂಮೌ ಚ ಪಾತಾಳೆ ಗಹ್ವರೆ ಭೀಷಣೇ ವನೆ ಸರ್ವಕಾರ್ಯೇ ಸರ್ವದೇಶೇ ಶರಭಸ್ಸರ್ವದಾವತು ಬ್ರಾಹ್ಮ್ಯಾದಿಮಾತರಃ ಪಾಂತು ವಿದಿಗ್ಭಾಗೇ ಚ ಸರ್ವದಾ ಅಸಿತಾಂಗಾದ್ಯಷ್ಟಭೈರವೋ ರಕ್ಷಂತ್ವಖಿಲದಿಕ್ಷು ಚ ಇಂದ್ರೋ ಮೇವ್ಯಾತ್ಪುರೋ ಭಾಗೇ ವಜ್ರಯುಕ್ತೋ ಮರಪ್ರಿಯಃ ಆಗ್ನೇಯ್ಯಾಂ ಮೇ ಸದಾ ವನ್ನಿಃ ಶಕ್ತಿಮೇಷಯುತೋ

ಮುಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಕ್ಷೀಣ ಗುಣಗಣ್ಯಾಯ ದಕ್ಷಿಣಾಯ ಜಗದ್ಭೃತೌ ರಕ್ಷಾಯ ಸರ್ವಗುರವೇ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾ

0: ಮುನಿಷಾರ್ದೂರೈರ್ಯಕ್ಷಗಂಧರ್ವಕಿನ್ನರೈಃ ಅಪ್ಸರೋಗನ ಸಂಯುಕ್ತೈರಪರೈರಮರೈಃ ಸಹ ಚಿಂತ್ಯಮಾನಂ ಮುದಾಯುಕ್ತಂ ಯೋಗಿಭಿಃ ಪರಮೇಶ್ವರಂ ವಾಮಾಂಕೋಪರಿ ಸಂಸಕ್ತ ನಗೇಂದ್ರತನಯಾನ್ವಿತಂ ಧ್ಯಾಯೇದಭೀಷ್ಟಸಿದ್ಧ್ಯರ್ಥಂ ಅಹರ್ನಿಶಮುಮಾಪತಿಂ. ಛಾಯಾಭಿಹಿತ ವಿಶ್ವಸ್ಯ ಮೂಲೇನ್ಯಗ್ರೋಧಶಾಖಿನಃ ಮಣಿಸಿಂಹಾಸನಾಸೀನಂ ಮುನಿಬೃಂದನಿಷೇವಿತಂ ವರಭೂಷಣದೀಪ್ತಾಂಗಂ ಮಾಣಿಕ್ಯಮುಕುಟೋಜ್ವಲಂ ಮಂದಾಗಿನೀ ಜಲಸ್ಪದ್ಧೀ ಪ್ರಭಾಭಾಸಿತ ವಿಗ್ರಹಂ ಶುಕ್ಲವಸ್ತ್ರಪರಿಧಾನಂ ಶುಕ್ಲಮಾಲ್ಯಾನುಲೇಪನಂ ಸ್ಫಾಟಿಕೀಮಕ್ಷಮಾಲಾಂಚ ವಹ್ನಿಂಚ ಭುಜಗಾಧಿಪಂ ಪುಸ್ತಕಂಚ ಭುಜೈರ್ದಿಂಗೈರ್ದಧಾನಂ ಚಂದ್ರಶೇಖರಂ ಮಂಜುಮಂಜೀರ್ನಿನದೈರಾಕೃಷ್ಟಾಖಿಲಸಾರಸಂ ಕೇಜೂರಕೋಟಿಬಿಲಸದ್ವರಮಾಣಿಕ್ಯಕಾಂತಿಭಿಃ ದೀಪಿತಾಶೇಷಭುವನಂ ತೇಜಸಾಮೈಕಮಾಶ್ರಯಂ ಜಾಹ್ನವೀಸಲೀಲೋನ್ಮಗ್ನೆ ಪರಯಾವತಿಕರೋಟಿಕಂ ಉತ್ಫುಲ್ಲಕಮಲೋದಾರಚಕ್ಷುಷಂ ಕರುಣಾನಿಧಿಂ ಭುಜಂಗಶಿಶುಪಿತ್ರಸ್ಥ ಪುರಂಗಶಿಶುಮಂತಿಕೆ ನಗೇಂದ್ರತನಜಾಸಕ್ತ ನಾಕನಾರೀ ಸಮಾವೃತಂ ಕೈಲಾಸಶೃಂಗಸಂಕಾಶ ಮಹೋಕ್ಷವರವಾಹನಂ ಬ್ರಹ್ಮಾದಿಭಿರನುಧ್ಯೇಯಂ ಬ್ರಹ್ಮಣ್ಯಂ ಬ್ರಹ್ಮನಿಷ್ಠಿತಂ ಪ್ರಾಚೀನಾನಾಮಪಿ ಗಿರಾಂ ಅಗೋಚರಮನೂಪಮಂ ಧ್ಯಾಯನ್ನೇವಂ ಮಹಾದೇವಂ ಪ್ರಜಪೇತ್ ಪಂಜರೋತ್ತಮಂ. ವೀರಾಸನೇಕನಿಲಯಾಯ ವಿರಣ್ಮಯಾಯ ನ್ಯಗ್ರೋಧಮೂಲಗ್ರಹಿಣೇ ನಿಟಿಲೇಕ್ಷಣಾಯ ಗಂಗಾಧರಾಯ ಗಜಕರ್ಮ ವಿಭಾಸ್ವರಾಯ ಪ್ರಾಚೀನ ಪುಣ್ಯಪುರುಷಾಯ ನಮಃಶಿವಾಯ. ಓಂ ಕೈಲಾಸಾದ್ರಿನಿಭಂ ಶಶಾಂಕಕಲಯಾ ಸ್ಫೂರ್ಜಜಟಾಮಂಡಲಂ ನಾಸಾಲೋಕನ ತತ್ಪರಂ ತ್ರಿಣಯನಂ ವೀರಾಸನಾಧ್ಯಾಸಿನಂ ಮುದ್ರಾಚಿಹ್ನಕುರಂಗಜಾನು ವಿಲಸತ್ಪಾಣಿಂ ಪ್ರಸನ್ನಾನನಂ ಕಕ್ಷಾಬದ್ಧಭುಜಂಗಮಂ ಮುನಿವೃತಂ ವಂದೇ ಮಹೇಶಂ ಪರಂ. ಅಕಳಂಗಕಲಾಪೂರ್ಣಚಂದ್ರಕೋಟಿಸಮಪ್ರಭಂ ಚತುರ್ಬಾಹುಮುದಾರಾಂಗಂ ಭಸ್ಮೋಂದೂಳಿತವಿಗ್ರಹಂ ವ್ಯಾಘ್ರಚರ್ಮಾವೃತಂ ಶಾಂತಂ ಜಾಳಯಜ್ಞೋಪವೀತಿನಂ ಕುಂದೇಂದುಶಂಖಪಾಟೀರ ಪಾಂಡುರಾಂಗಂ ಸದಾಶಿವಂ ವ್ಯಾಖ್ಯಾಪೀಠೇ ಸಮಾಸೀನಂ ಕಾಲಕಂಠವಿರಾಜಿತಂ ಶಾರದಾಭಿನವಜ್ಯೋತ್ಸ್ನಾಜಾಂಬೂನದಸಮಪ್ರಭಂ ಮುಕ್ತಾವಲಯ ಮಾಣಿಕ್ಯ ವಜ್ರವೈಢೂರ್ಜಮಂಡಿತಂ ಲಂಬೋದರಂ ವಿಶಾಲಾಕ್ಷಂ ವೃತ್ತತಾಮ್ರನಖಪ್ರಭಂ ಜ್ಞಾನಮುದ್ರಾಕ್ಷಮಾಲೇ ಚ ಸುಧಾಕಲಶಪುಸ್ತಕೌ ದಧಾನಂ ಬಾಹುಭಿರ್ಗಂಗಾಶೀತಾಂಶುಶಕಲಾಂಕಿತಂ ನಿಧಾಯಾಪಸ್ಮಾರಪೃಷ್ಠೇ ದಕ್ಷಿಣಂ ಪಾದಪಂಕಜಂ ತದೂರ್ಧ್ವಗತವಾಮಾಂಘ್ರೀಪಂಕಜಂ ಪರಮಂ ಪ್ರಭುಂ ಮುನಿಭಿಃ ಸೇವ್ಯಮಾನಂತಂ ಅಶೇಷಾರ್ಥಪ್ರದರ್ಶಕಂ ಅಗಸ್ತ್ಯೇನ ವಸಿಷ್ಠೇನ ವಾಮದೇವೇನ ಧೀಮತಾ ಭಾರದ್ವಾಜೇನ ಮುನಿನಾ ಸೇವ್ಯಮಾನಮಹರ್ನಿಶಂ ಸನಕಾದ್ಯೈ ಸದಾಧ್ಯೇಯಂ ದಕ್ಷಿಣಾಮೂರ್ತಿಮವ್ಯಯಂ.
1: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋರ್ಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. Philosophical discourses and Periyapuranam lectures in Tamil will be broadcast on Shivatattvam. Programs in languages other than

0: Shivaya. You're listening to Shaivam.org Radios, 24/7 spiritual channels from Shaivam.org. Om Namah Shivaya.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Seraman Pirumal Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu nanna namaskaragalu. Indina video ee shlokadinda prarambha maartta idene. Yadha karaha chandana dha bharavahi bharasya vetha natu chandanasya. Andre ee shlokada artha hige. ಕತ್ತೆ ಎನ್ನುವುದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ, ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರತೋ ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದ್ರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ. ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದ ಭಾರ ಭರಾತ್ಕ್ರಾಂತ ಸವೈ ಬ್ರಾಹ್ಮಣ ಗರ್ಧವಃ. ಹೀಗೆ ಹೇಳಿದೆ ಅಂದರೆ, ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾತಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ. ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿಲ್ಲದ ಒಂದು ಇವನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಎನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿತ್ತರಿ ವಾರ್ಕುಂ ಅಡಿಯೇನು ಅಂತ ಹೇಳಿದ್ದಾರೆ. ನಿಜಗುಣ ಶ್ರೀಯೋಗಿಯವರು ಬೇಳದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲ ಚೇರಮನ ಚರಣ ಧೂಳಿಗದ ಭಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ. ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನನ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ಪಟ್ಟಾಭಿಷೇಕ ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳ್ ಅನ್ನೋ ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮ್ಮ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು, ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೆ ಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರೋದು, ಮತ್ತು ಅಲ್ಲಿ ನಂದನವನದಿಂದ ಹೂವುಗಳನ್ನು ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾಯಿದ್ರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೆ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲಿದ್ದರೆ ಸರಿ ಇಲ್ಲ, ನಮ್ಮ ಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾಯಿದ್ರೆ ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ, ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗತ್ತೆ, ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರು, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು. ವಿಜೃಂಭಣೆಯಿಂದ ರಾಜ ಆದರು, ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸಿಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರು ಬರ್ತಾ ಇದ್ದಾರೆ ಅವರು. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆ ತಾಯ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ, ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗೆ ಅನಿಸಿದ್ರೆ ಆತ ಹೇಳ್ದ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡ ಹಾಗೆ ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದಿರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆ ನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ, ಇವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರಿಬೇಕಾದರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆ ಭಕ್ತರು, ಒಳ್ಳೆ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ, ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆಗೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳಿದರು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮಗೇನು ಬೇಕೋ ತೆಗೆದುಕೊಳ್ಳಿ ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರನ ತಮ್ಮನ್ನು ನೋಡಬೇಕು ಅಂತ ಒಂದು ಪತ್ರ ಬರ್ ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರ ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳೋ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನು ಸಕಲ ಮರ್ಯಾದೆಗಳಿಂದ ಆನೆಯ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜ ಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜ ಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು, ಎಲ್ಲಿಂದ ಚಿದಂಬರಂನಲ್ಲಿ ನಟರಾಜ ಸ್ವಾಮಿ ನರ್ತನ ಆದಮೇಲೆ ಕಾಲು ಹೀಗೆ ಹೀಗೆ ಅಳ್ಳಾಡಿಸೋರಂತೆ, ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವರಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಟಳು, ಆಹಾ ಇವತ್ತು ನಾನು ಮಾಡಿದೆ ಶಿವ ಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇಲ್ಲದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರು ಆಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನಿಲ್ಲಿ ಬದುಕಿರೋದು ಪ್ರಯೋಜನವಿಲ್ಲ ಅಂತ ಹೇಳಿ ಕತ್ತಿ ತೆಗೆದು ಕುತ್ತಿಗೆಯನ್ನು ಕತ್ತರಿಸ್ಕೊಳ್ಳೋಕ್ಕೆ ಉದ್ಯುಕ್ತರಾದರು. ಇನ್ನೇನು ಕತ್ತು ಹೋಗಬೇಕು, ಅಷ್ಟರೊಳಗೆ ಹೆಗ್ಗಜೇನ ಅದಕ್ಕೆ ಹೇಳಿಸ್ಬಿಡ್ತು. ಆಶ್ಚರ್ಯವಾಯಿತು ಇವರಿಗೆ, ಅಯ್ಯೋ ಎಷ್ಟು ಪರಮೇಶ್ವರನಿಂದ ದಯವೇ ದಯ, ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗಜೇನದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ್ ಹೇಳ್ದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ, ಅದನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವ್ರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೇ ನನಗೂ ಬಹಳ ಬೇಕಾದ ಭಕ್ತರು, ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಕೇಳ್ತಾ ಮೈ ಮರೆತುಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವ ಆಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು, ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ, ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ, ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು. ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವರು ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳೊಂದೊಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇರಿ ಚೇರ್ಮನ್ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ ಎಲ್ಲೆಯಲ್ಲಿಯೇ ನಮಸ್ಕಾರ ಮಾಡಿ, ಶಿವನು ನರ್ತನ ಮಾಡೋದು ಹೇಗೆ, ಆತನ ಪೊನ್ಮೇನಿ ಅಂದರೆ ಬಂಗಾರದಂಥ ಶರೀರವಂತೆ, ಜಟೆ ಬೇರೆ ಹುಣ್ಣಿನಂತೆ ಹೊಳಿತಾ ಇದ್ದಂತೆ, ಅವರು ನರ್ತನ ಮಾಡ್ತಾ ಇದ್ದರೆ ಹೀಗೆ ಹಾಗೆ ಆದರೆ ಒಂದು ಫ್ಲ್ಯಾಶ್ ಹೊಳಿತಾ ಇದ್ದಂತೆ, ಫ್ಲ್ಯಾಶ್ ಈ ಕಡೆಯಿಂದ ಆ ಕಡೆಗೆ ಹೊಳಿತಾ ಇದೆ. ಅದನ್ನು ಕಂಡು ಆನಂದ ಭರಿತರಾಗಿ ಕಣ್ಣಲ್ಲಿ ಧಾರಧಾರಿಯಾಗಿ ನೀರು ಬರ್ತಾ ಇದೆ ಆ ಭಕ್ತಿ. ಆವಾಗ ಅಲ್ಲಿ ಇವರು ಪೊನ್ವಣ್ಣತ್ತು ತಿರುವಂದಾಬಿ ಅಂತ ರಚನೆ ಮಾಡಿ ಹಾಡಿದರು. ಹೀಗೆ ಅಲ್ಲಿ ಅವರು ಶಿವನ ಸೇವೆಯನ್ನು ಮಾಡಿದರು. ಆದರೆ ಇವರು ಹೋಗೋ ಟೈಮ್ನಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೊಂಡು ಬಂದಿದ್ದಾರೆ, ಅವರು ಅಲ್ಲಿಲ್ಲ. ಅವರು ಅವಾಗಲೇ ತಿರುವ

0: ಕಡೆ ಹೊರಟೋಗಿದ್ದರು. ಸುಂದರಮೂರ್ತಿ ನಾಯನಾರು ಏನು ಮಾಡಿದ್ದಾರೆ, ಅವರು ಇವರು ಬರುವಾಗ ಇಲ್ಲ ತಿರುವಾರೂರಿಗೆ ಸೇರೋಕ್ಕೆ ಮುಂಚೆ ಕೆಲವು ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ತಿರುನಾಗೈಕೋರ್ಗಣಂ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಈಶ್ವರನನ್ನು ಬೇಕಾದಷ್ಟು ಸ್ತುತಿಸಿ ಭಜಿಸಿ ಆಮೇಲೆ ಸ್ವಲ್ಪ ನಿಂದಾಸ್ತುತಿನೂ ಮಾಡಿ ಆ ದೇವರನ್ನು ಏಕೆ ಅಂದರೆ ಬೇಕು, ಏನೇನೋ ಬೇಕು ಕೇಳಬೇಕು, ಅದಕ್ಕೋಸ್ಕರ ತಿರುನಾಗೈಕೋರ್ಗಣಂ ಅಂತನಲ್ಲಿ ಶಿವನನ್ನು ಪ್ರಾರ್ಥಿಸಿದರು. ಏನೇನು ಕೇಳಿದ್ರು, ನನಗೆ ಮುತ್ತಿನ ಬಾಲೆ ಬೇಕು, ಮುತ್ತಿನ ಮಾಲೆ, ಸುವಾಸನಾ ಸಾಮಗ್ರಿಗಳು ಎಲ್ಲ ಸೆಂಟು ಅದೆಲ್ಲ ಬೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ, ಕೇಳೋದಕ್ಕೇನು ಲಿಮಿಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು, ಸಖ್ಯ ಆಯ್ತಲ್ಲ ಫ್ರೆಂಡು. ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತಿರುವಾರೂರಿಗೆ ಬಂದರು. ತಿರುವಾರೂರಿಗೆ ಬಂದು ಪರವೇ ಹತ್ರ ಹೇಳಿದ್ರು, ನೋಡಿ ಎಷ್ಟೆಲ್ಲ ತಂದುಬಿಟ್ಟಿದ್ದೀನಿ, ಈಶ್ವರನ ಕೇಳಿ ತಂದಿದ್ದೀನಿ ಅಂತ ಒಪ್ಪಿಸಿದ್ರು. ಆಮೇಲೆ ಇವರಿಗೆ ಅಲ್ಲಿ ಸಮಾಚಾರ ಬಂತು, ಶೇರಮಾನ್ ತಿರುಮಾಳವರು ನನ್ನನ್ನು ಹುಡುಕೊಂಡು ಬರ್ತಾ ಇದ್ದಾರೆ ಅಂತ ಸಮಾಚಾರ ಬಂತು. ಅವರನ್ನು ಸ್ವಾಗತಿಸುವುದಕ್ಕೆ ಇವರು ಹೋದರು. ಹೇಗೆಲ್ಲ ಅವರನ್ನು ತಬ್ಬಿಕೊಂಡು ಮತ್ತು ಆಲಿಂಗನ ಮಾಡಿಕೊಂಡು ಸಕಲ ಮರ್ಯಾದೆಗಳಿಂದ ಅವರನ್ನು ಇವರು ಬರಮಾಡಿಕೊಂಡರು. ಹೀಗೆ ಚೇರ್ಮಾನ್ ತಿರುಮಾಳವರಿಗೂ ಸುಂದರಮೂರ್ತಿ ನಾಯನಾರವರಿಗೂ ಗಾಢವಾದ ಒಂದು ಸ್ನೇಹ ಬೆಳೆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ಅವರ ತಿರುವಾರ್ನೂರಿನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮಧುರೈಗೆ ಹೊರಟರು. ಮಧುರೈನಲ್ಲಿ ಮಧುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್. ಓಂ ನಮ ಶಿವಾಯ.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 30.
3: Atha Trimshodhyayah.

0: ಸಹಸ್ರಾಪಸಂ ವಸುಭೀರುದ್ರೈರಾದಿತ್ಯೈಸ್ಸೈಭಿರ್ಬರ್ಹಿರಾಸಾದದ್ವೇತ್ವಾಜ್ಯಸ್ಯ ಹೋತರ್ಯಜ
1: ಹೋತಾಯಕ್ಷದೋಜೋನವೀರ್ಯಜ್ಞೇ ಸಹೋದ್ವಾರ ಇಂದ್ರಾಮವರ್ಧಯನ್.

ಸಖ್ಯಂ ವಾ ಅತ್ಯೈತದಾಸನ್ನ ಸಮಲಂತ ದೇವಾಪಹತೆ ಮೇದ್ಯ ಏವ ಮೇಧಮುಪೈತ್ಯತ್ಸು ದೀಕ್ಷಾಂ ಪ್ರವೇದಯಿತ್ವಾ ದೇವಾಸ್ವರ್ಗಂ ಲೋಕಮಾಯಂ ಯದತ್ಸುಮತಿ ತಾನಿ ತಾಮೇವ ದಿಕ್ಷ್ವಾಲಭಂತೆ ಅಪಯ ಅಪೋವೃತಮಪ್ಯವೈದಿತಾಂ ವಾ ಏತತ್ ದೀಕ್ಷಾಂ ಪುನರಪ್ಸು ಪ್ರವೇದಯಿತ್ವಾ ಸದಯತ್ರಾಯಸ್ವೈ ನಮಿತ್ಯಾಹತ್ರಾತ್ಯಾ ಏವ ಸ್ವಧಿತೆ ಮೈನಗುಂ ನಿಗುಂ ಸೀರಿತಿ ವೈ

ಸಪ್ತಭಿಷ್ಪಾವಯತೆ ಸಪ್ತಭಿಪಾವಯತೆ ಸಪ್ತವೈ ಛಂದಾಗುಂಸಿ ಛಂದೋಭಿದೇವೈನಂ ಪಾವಯತ್ಯಥೋ ಬ್ರಹ್ಮ ವೈ ಛಂದಾಗುಂಸಿ ಬ್ರಹ್ಮಣೈವೈನಂ ಪಾವಯತ್ಯೇಕ ವಿಗುಂಶತ್ಯಾ ಪಾವಯತೆ ದಶಹತ್ಯಾ ಅಂಗುಲಯೋ ದಶಪಾತ್ಯಾ ಆತ್ಮೈಕ ವಿಗುಂಶೋ ಯಾವಾನೇವಾಸ್ಯಾತ್ಮಾತಂ ಪಾವಯತೆ ಯಾವೈನೈರರತಾ ಅಕ್ಷಾತ್ರಿಯಸ್ವಪ್ನೇಯದ್ವೀಕ್ಷತೆ ತೇನಾಕ್ಷೈತಿ ತ್ರಿವಿಶ್ಚದ್ಯಾವರ್ತತೆ ಯಾಂ ಪ್ರಥಮಾಂ ದೀಕ್ಷತೋ ರಾತ್ರಿರ್ಜಗತೆ ತಸ್ಮಾಸ್ವಪ್ನೇನ ವ್ಯಾವರ್ತತೆ ಯಾಂ ಪ್ರಥಮಾಂ ದೀಕ್ಷಿತೋ ವಸತೆ ಯತ್ನ್ಯಂತ ಜಾವರಂಧತೆ ಯಾಗುಂ ಸೋಮೇ ಕ್ರೀತೆ ಪ್ರಜಾಂತ ಜಾಯಾಶ್ವತ್ಯಾ ಸತ್ಯಯಾ ಪಶುಗುಸ್ತಯಾ ಆಕೂತ್ಯೈ ಪ್ರಯುಜೆ ಅಗ್ನಿ.

ಪ್ರಜಾಪತಿರ್ವೈಸ್ವಾಂದ್ರಮೇತರಮೇತಸ್ಪರಾಪತತ್ತೇವಾಚಿತೋ ನ ದಿ ನ ಪಚತ್ಯಥೈನಮಿಸಂಗೆ ಅದುತದೌದ್ಗ್ರಭಣಂತದೌದ್ಗ್ರಭಣಮಸೌದ್ಗ್ರಭಣಂತೇನ ಯಜ್ಞಮನ್ವಯಜ್ಞೋ.

ಚಕ್ರಾವರ್ತತ್ ಪ್ರಶ್ನಂ ಪ್ರಾವಿಶತ್ತದ್ವಾ ಏತದನ್ವಾರವದೇತ್ಯಾ ವಾ ಪೃಥಿವೀ ಮಿಥುನಗುಂಸಮಭವತಾಂತಯೋರ್ವೀರ್ಯಾಮಪಾಕ್ರಾಮತ್ತತ್ ಪ್ರಶ್ನಂ ಪ್ರಾವಿಶತ್ ತದ್ವಾ ಏತದನ್ವಾರವದೇ ಯಥಾ ವಾ ಇದನ್ನಾವಂ ಭಾರಂ ತರಿ

ಸರ್ವಾತ್ ಏತತ್ ದೇವತಾ ವಿರಾತ್ಮಾನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮಂಗಲಭತ್ತಸ್ವಾಮಂಗಾಲಭತ್ತಸ್ಮಾಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ಸಯೋ ನಿತ್ವಾಯ ಪ್ರಾಚೀನ ಮಾತ್ರಾ ಪತ್ನೀ ದೀಕ್ಷಯಂತೀಂದ್ರಿಯಸ್ಯಾ ವೈ ಪ್ರಾಚೀನ ಮಾತ್ರೇಂದ್ರಿಯಜ್ಞಸ್ತ್ರಿಯಾ ಪ್ರಜಾ ಯತ್ಪ್ರಾಚೀನ ಮಾತ್ರಾ ಪತ್ನೀ ದೀಕ್ಷಯಂತೀಂದ್ರಿಯಮಸ್ಯಾಂ ದದಾತಿ ಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ವಿಮೇ

ಯಾನಿವೇಷ್ಟ್ಯಾತ್ಮನಶ್ರಾವಭವತಿ ತಸ್ಮಾತ್ ಕೃಷ್ಟೋ ಇಂದ್ರಾಯ ವಾ ಏಷ ಪ್ರೇಷ್ಟಂ ಚೇಂದ್ರಸ್ಯ ಚ ಖಲುವಾತ್ ಏತತ್ ಯೋನಿಮಾಲಬ್ಧ ದಕ್ಷಿಣಯಾ ಚಾತ್ಮನಮತೋ ಸಯೋನಿಮೇವ ಯಜ್ಞಸ್ಯಾತ್ಮನಮಾಲಭತೆ ಋಷಿಗುಂಸು ಸತ್ಯಾಮೃತ್ರಿಷಾನಯ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಸಯಜ್ಞೆ ಸಮರ್ಥಯತಿ ಯಜುಷಾ ತಂಡೂಯತೆ ಯಜುಷಾ ಹಿ ಮನಃ

ಸ್ಮೈವಜ್ರಂ ಪ್ರಯಚ್ಛತ್ಯತೋ ವಜ್ರಮೇವಾಸ್ಮೈ ಪ್ರಯಚ್ಛತಿ ಗೋಪೀತಾಯಾಸ್ಯದಗ್ಧಂ ಪ್ರಯಚ್ಛತ್ಯೇತಾವತೀಶೀ ಇಯಂ ವಾಕ್ಸತ್ಯತೋ ಏತಾವತೀಹಿ ವಾಚಾ ವೀರ್ಯಂ ಕ್ರಿಯತೆ ಯತ್ ಉಷಾದಂ ಪ್ರಯಚ್ಛೇತ್ವಾಂ ವಾಚಂ ಮೈತ್ರಾವರುಣೋ ವಿಭಜೇತ್ ಮೈತ್ರಾವರುಣಾಯ ಪ್ರಯಚ್ಛತಿ ತಾದೃಶ್ವೋ ಭೂತೇ

ಮನಸ್ಮಿ ವೃಣುತಂ ಪರಮೀಪ್ಸಿತಂ ಇತ್ಯುಕ್ತವಂತೌ ತೌ ಮೂಢೋ ಗರ್ವೇಣ ಶ್ರೀಪತಿಂ ಧುರಿ ಯುಷ್ಮದ್ವರಂ ನ ನಂದಾವಹಾ ತ್ವಂ ವೃಣೇಷ್ವೇಪ್ಸಿತಂ ವರಂ ಇತ್ಯುಕ್ತ

ಶ್ರೀರ್ವಿರಾಜತ್ತರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣಃ ಸಕಲ ಮುನಿವರೈಃ ಸೇವಿತಃ ಸುಪ್ರಸನ್ನಃ ಸಂವ್ಯಾಳಃ ಕೃತ್ತಿವಾಸಾಃ ಸತತಮಮತು ಮಾಂ ದಕ್ಷ

ನಾನಾನರಕ ಸಂಮಗ್ನ ಸಮುದ್ಧರಣ ಪಂಡಿತ ನಾದಿಯಾಂತಾಕ್ಷರಮನುರ್ನಾದಿ ಪಂಚಾಕ್ಷರಾತ್ಮಕ ನಮಕೈಶ್ಚಮಕೈಸ್ತುತ್ಯೋ ನಾದ್ಯಂತೋ ನಯನತ್ರಜ ನತೃಪ್ತೋ ನಿತ್ಯ ಸಂತೃಪ್ತ ನಾನಾಕಾರಣಯದ್ಯುತಿ ಮೂರ್ತೋ ಮೂರ್ತೀಶ್ವರೋ ಮೂರ್ತಿ ಮೂರ್ತಿ ಸಾದಾಖ್ಯಕಾರಣ ಮೂರ್ತಿಮೂಲಾತ್ಮಕೋ ಮೂರ್ತಿಭೇದೋ ಮೂರ್ತಿದ್ವಯಾತ್ಮಕ ಮೂರ್ತಿತ್ರಯೋ ಮೂರ್ತಿವರೋ ಮೂರ್ತಿ ಪಂಚಸ್ವರೂಪಧೃತಿ ಮೂರ್ತಿಷಟ್ಕೋ ಮೂರ್ತ್ಯಷ್ಟಾತ್ಮ ಮೂರ್ತ್ಯಭಿನ್ನವಿನಾಯಕ ಮೂರ್ತಿದ್ವಿಪಂಚಕತನುರ್ಮೂರ್ತ್ಯೇಕಾದಶಕಾತ್ಮಕ ಮೂರ್ತಿದ್ವಾದಶ ಪೂರೀಶೋ ಮೂರ್ತಮೂರ್ತಾಂತರಾತ್ಮಕ ಮೂರ್ತಿತ್ರಯೋದಶೀ ಪೂಜ್ಯೋ ಮೂರ್ತಿ ಪಂಚದಶೀ ಮನುಃ ಮೂರ್ತಮೂರ್ತದ್ವಿಭೇದಶ್ಚ ಮೂರ್ತಿ ಷೋಡಶ ನಾಮಧೃತಿ ಮೂರ್ತ್ಯಾತ್ಮ ಪಂಚವಿಂಶಾಂಕೋ ಮೂರ್ತಿ ಷಟ್ವಿಂಶದುಜ್ವಲ ಮೂರ್ತ್ಯಷ್ಟಾಷ್ಟಕ ರೂಪೀ ಚ ಮೂರ್ತಿರುದ್ರಶತಾಗ್ರಗಃ ಮೂರ್ತಿ ಸಹಸ್ರ ರುದ್ರೇಶೋ ಮೂರ್ತಿ ಕೋಟ್ಯಧಿಕ.

ಪ್ರಾಕ್ತಯದೋಷಘ್ನಶ್ಚೈಕತಾರಕಮಧ್ಯಗಃ ಏಕದಂತಪ್ರಿಯಶ್ಚೈಕಾನಂದಮೋಕ್ಷಸುಖಪ್ರದಃ ಏಕಾಸ್ಯಶ್ಚೈಕಸಂತುಷ್ಟಗೇಲಾದಿವಸುಸುಪ್ರಿಯಃ ಏಕೇಶ್ವರಶ್ಚೈಕವೀರಏಕಜ್ಯೋತಿಸ್ತಥೈಕಧೀಃ ಏಕಾಗ್ರಗಣ್ಯಶ್ಚೈಕಾಮ್ರಏಕಪಾದ್ಯೇಕಸಿದ್ಧಿತಃ ಏಕಾನೇಕಶ್ಚೈಕರಸಏಕಾಂಗೀಚೈಕಸುಂದರಃ ಏಕದಂತಶ್ಚೈಕಶಕ್ತಿರೇಕಚಿದ್ಯೇಕವಲ್ಲಭಃ ಏಕಾಕ್ಷರಜ್ಞಶ್ಚೈಕಾಗ್ರಶ್ಚೈಕಾಕ್ಷರಕಲಾತ್ಮಕಃ ಏಕಪ್ರಭುಶ್ಚೈಕವಿಭುಶ್ಚೈಕಬುದ್ಧಿಸ್ತಥೈಕಭುಕ್ ಏಕಧೀರಶ್ಚೈಕಶೂರಶ್ಚೈಕವಿದ್ಯೇಕನಿಶ್ಚಲಃ ಏಕನಿತ್ಯಶ್ಚೈಕ ದೃಢಶ್ಚೈಕಸತ್ಯ

ಹಂಸಬೀಜೋಹಂಕೃತಿರ್ಹರಿಃ ಹತ್ಯಾದಿಪಾಪಸಂಭರ್ತ ಹಯೇಭಿಷಿಪಿಕಾ ಪ್ರದಃ ಹರ್ಮ್ಯೇಷೋ ಹರ್ಮ್ಯಕೂಟಸ್ಥೋ ಹರ್ಮ್ಯ ಗೋಪುರಮಂದಿರಃ ಹಾಹೇದಿ ಶಬ್ದಶಮನೋ ಹಾಸ್ಯಶೋಭಿ ಮುಖಾಂ

ಭೂಷಿತಂ ಕೃತ್ತಿವಾಸ ಸಮವ್ಯಗ್ರಮಾತ್ಮಾ ರಾಮಪರಾಯಣಂ ಮೌನಮುದ್ರಾಪರಾಧೀನ ಸನಕಾದ್ಯೈಃ ಸಮಾವೃತಂ ಅನ್ಯೈಶ್ಚ ಮುನಿಭಿರ್ದೇವೈರ್ ಬ್ರಹ್ಮವಿಷ್ಣಾದಿಭಿಃ ಸದಾ ಸೇವಿತಂ ನಾಗಯಜ್ಞೋಪವೀತಿನಂ ವೃಷಭಾಂತಿಕಂ ಜ್ಞಾನಾನಂದಮಯಂ ಮೇಧಾದಕ್ಷಿಣಾಮೂರ್ತಿ ಸದ್ಗುರುಂ ಸೋಹಮಸ್

ಭಕ್ತೈರ್ವಿರಾಜತ್ಕರಕಮಲಧರೋ ಯೋಗಪಟ್ಟಾಭಿರಾಮಃ ವ್ಯಾಖ್ಯಾಪೀಠೇ ನಿಷಣ್ಣ ಸಕಲ ಮುನಿವರೈಃ ಸೇವಿತಃ ಸುಪ್ರಸನ್ನಃ ಸವ್ಯಾಳಃ ಕೃತ್ತಿವಾಸಾಃ ಸತತಮವತು ಮಾಂ.

ಶಮನಮಾಯುರಾರೋಗ್ಯವರ್ಧನಂ ಪುತ್ರಪ್ರದಮ ಪುತ್ರಾಣಾಂ ಕೀರ್ತನಂ ಪುಣ್ಯವರ್ಧನಂ ಗುರುವಾರೇ ತಥಾಷ್ಟಮ್ಯಾಂ ಪ್ರದೋಷೇ ಚ ವಿಶೇಷತಃ ಚತುರ್ದಶ್ಯಾಂ ನಿಶೀಥೇ ಚ ದಕ್ಷಿಣಾಮೂರ್ತಿಸನ್ನಿಧೌ ಸ್ಥಿತ್ವಾ ನಶ್ನಂ ಜಪನ್ ಮೇಧಾ ದಕ್ಷಿಣಾಮೂರ್ತಿ.

ಸಂಧೇಯಂ ಚಿರಂಜೀವಿನಮುಪಸಮೇತ್ಯ ಪಪ್ರಚ್ಛು ಕೇನ ತ್ವಂ ಚಿರಂಜೀವಸಿ ಕೇನ ವಾನಂದಮನುಭವಸೀತಿ ಪರಮರಹಸ್ಯ ಶಿವತತ್ವಜ್ಞಾನೇನೇತಿ ಸಹೋವಾಚ ಕಿಂ ತತ್ ಪರಮರಹಸ್ಯ ಶಿವತತ್ವ

ಸರ್ವಮಂತ್ರರಾಜಃ ಸರ್ವಮಂತ್ರೋತ್ತಮೋತ್ತಮಃ ಮುದ್ರಾಪುಸ್ತಕವಹ್ನಿನಾಡ ವಿಲಸದ್ಬಾಹುಂ ಪ್ರಸನ್ನಾನನಂ ಮುಕ್ತಾಹಾರ ವಿಭೂಷಣಂ ಶಶಿಕಲಾಭಾಸ್ವತ್ಕಪರ್ದೋಜ್ವಲಂ.

ಸಮಾಪ್ಯ ಕುತೋಹಚಿತ್ತೇ ವಾಂಚಿತಾರ್ಥಾಂಶ ಲಭ್ಯ ಸೋಸ್ಯೋಪಾಸಕೋ ಭವತಿ ಯೈಮಾಂ ಪರಮರಹಸ್ಯ ಶಿವತತ್ವಜ್ಞಾನ ವಿದ್ಯಾಮಧೀತೆ ಸರ್ವ ಪಾಪೇಭ್ಯೋ ಮುಕ್ತೋ ಭವತಿ ಏವಂ ವೇದ ಸ ಕೈವಲ್ಯಮನುಭವತಿ ಇತ್ಯುಪನಿಷತಿ ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿ

ಪ್ರಮೋದಾಯ ಗಾನಾಸಕ್ತಮನಸ್ಕಾಯ ನಾಗೇಂದ್ರಚರ್ಮಧರಾಯ ನಾಗಭೂಷಣಾಯ ದಿನ್ನಾಗಪರಿಸೇವಿತಾಯ ಸಕಲಬೃಂದಾರತಬೃಂದವಂದ್ಯಮಾನ ಪಾದಾರವಿಂದಯುಗುಳಾಯ ನಂದಿತಜಗದಂಬಾಂಚಿತವಾಮಭಾಗಾಯ ಜಗನ್ಮಂಗಳಾಪರಿಸೇವಿತಾಯ ಮುಕ್ತಾಕಲಾಪಾಂಚಿತರತ್ನಕಿರೀಟಾಯ ರಘುಮತಿವನಃಪುಂಡರೀಕಾಂಚಿತ ದಿವ್ಯಚಂಚರೀಕಾಯ ಧವಳಾಂಗಾಯ ಪಿಂಗಜಟಾಜೂಟಾಯ ರವಿಚಂದ್ರಾನಲನೇತ್ರಾಯ ಶ್ರೀಮತೇ ಭಗವತೇ ತುಭ್ಯಂ ಮಮ ಚತುರ್ವೇ

ಪ್ರಾಪ್ಯತರಂ ಮಹತಿ ಗೋಪಿತಂ ಸರ್ವತಂತ್ರೇಷು ಸಾರಾತ್ ಸಾರತರಂ ಪರಂ ಕಥ್ಯತೆ ದೇವದೇವೇಶಿ ಸಾವಧಾನೇನ ತಚ್ಛೃಣು ತ್ರೈಲೋಕ್ಯಮೋಹನಂ ನಾಮ ಕವಚಂ ಮಂತ್ರವಿಗ್ರಹಂ ಸರ್ವಮಂತ್ರಮಯಂ ದಿವ್ಯೇ ಶೈವಷಟ್ಕಸಮನ್ವಿತಂ ಕವಚಂ ಶುಭದಂ ಭದ್ರೇ ದಕ್ಷಿಣಾಮೂರ್ತಿಶರ್ಮಣಃ ಶಿವಸ್ಯ ಕವಚಸ್ಯಾಸ್ಯ ಚತುರ್ಮುಖಋಷಿಸ್ಮೃತಃ ಗಾಯತ್ರಂ ಛಂದ ಆದಿಷ್ಟಂ ದೇವತಾ ದಕ್ಷಿಣಾಮುಖಃ ಶ್ರೀಮೇಧಾ ದಕ್ಷಿಣಾಮೂರ್ತಿ ರೂಪಶ್ರೀ ಪರಶಂಕರ.

ಸರ್ವಸಿದ್ಧಿಮವಾಪ್ನೋತಿ ಖೇಚರತ್ವಾದಿಮೇಳನಂ ಘುಟಿಕಾಂಜನ ಭೇತಾಳ ಪಾದುಕಾ ಯಕ್ಷಿಣೀ ಜಯಂ ಕಾರ್ಯಸಿದ್ಧಿಂ ಮಂತ್ರಸಿದ್ಧಿಂ ಶಾಸ್ತ್ರಸಿದ್ಧಿಂಚ ಭೈರವಿ ಸರ್ವಾನ್ ಕಾಮಾನವಾಪ್ನೋತಿ ಸರ್ವಶಾಸ್ತ್ರಾರ್ಥವಿದ್ಭವೇತಿ ಶಿವಪೂಜಾರತೋ ನಿತ್ಯಂ ಭಸ್ಮರುದ್ರಾಕ್ಷಭೂಷಣಃ ಮಂತ್ರಸಿದ್ಧಿಮವಾಪ್ನೋತಿ.

ಸರ್ವಶಾಸ್ತ್ರಾಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಕ್ಷೀಣ ಗುಣಗಣ್ಯಾಯ ದಕ್ಷಿಣಾಯ ಜಗದ್ಭೃತೌ ತ್ರಕ್ಷಾಯ ಸರ್ವಗುರವೇ ದಕ್ಷಿಣಾಮೂರ್ತಯೇ ನಮಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ.

0: ಯಂ ಬ್ರಹ್ಮಣ್ಯಂ ಬ್ರಹ್ಮನಿಷ್ಠಿತಂ ಪ್ರಾಚೀನಾನಾಮಪಿ ಗಿರಾಂ ಅಗೋಚರಮನೂಪಮಂ ಧ್ಯಾಯನ್ನೇವಂ ಮಹಾದೇವಂ ಪ್ರಜಪೇತ್ ಪಂಜರೋತ್ತಮಂ ವೀರಾಸನೇಕ ನಿಲಯಾಯ ವಿರಣ್ಮಯಾಯ ನ್ಯಗ್ರೋಧಮೂಲಗೃಹಿಣೇ ನಿಟಿಲೇಕ್ಷಣಾಯ ಗಂಗಾಧರಾಯ ಗಜಕರ್ಮ ವಿಭಾಸ್ವರಾಯ ಪ್ರಾಚೀನ ಪುಣ್ಯಪುರುಷಾಯ ನಮಃಶಿವಾಯ. ಓಂ ಕೈಲಾಸಾದ್ರಿನಿಭಂ ಶಶಾಂಕಕಲಯಾ ಸ್ಫೂರ್ಜಜಟಾಮಂಡಲಂ ನಾಸಾಲೋಕನ ತತ್ಪರಂ ತ್ರಿನಯನಂ ವೀರಾಸನಾಧ್ಯಾಸಿನಂ ಮುದ್ರಾಚಿಹ್ನಕುರಂಗಜಾನು ವಿಲಸತ್ ಪಾಣಿಂ ಪ್ರಸನ್ನಾನನಂ ಕಕ್ಷಾಬದ್ಧಭುಜಂಗಮಂ ಮುನಿವೃತಂ ವಂದೇ ಮಹೇಶಂ ಪರಂ ಅಕಲಂಗಕಲಾಪೂರ್ಣ ಚಂದ್ರಕೋಟಿ ಸಮಪ್ರಭಂ ಚತುರ್ಬಾಹುಮುದಾರಾಂಗಂ ಭಸ್ಮಾಂ ದೂಳಿತ ವಿಗ್ರಹಂ ವ್ಯಾಘ್ರಚರ್ಮಾವೃತಂ ಶಾಂತಂ ಜಾಳಯಜ್ಞೋಪವೀತಿನಂ ಕುಂದೇಂದುಶಂಖಪಾಟೀರೆ ಪಾಂಡುರಾಂಗಂ ಸದಾಶಿವಂ ವ್ಯಾಖ್ಯಾಪೀಠೇ ಸಮಾಸೀನಂ ಕಾಲಕಂಠ ವಿರಾಜಿತಂ ಶಾರದಾಭಿನವಜ್ಯೋತ್ಸ್ನಾಜಾಂಬೂನದ ಸಮಪ್ರಭಂ ಮುಕ್ತಾವಲಯ ಮಾಣಿಕ್ಯ ವಜ್ರವೇಢೂರ್ಜಮಂಡಿತಂ ಲಂಬೋದರಂ ವಿಶಾಲಾಕ್ಷಂ ವೃತ್ತತಾಮ್ರನಖಪ್ರಭಂ ಜ್ಞಾನಮುದ್ರಾಕ್ಷಮಾಲೇ ಚ ಸುಧಾಕಲಶಪುಸ್ತಕೌ ನಿಧಾನಂ ಬಾಹುಭಿರ್ಗಂಗಾ ಶೀತಾಂ ಶುಶಕಲಾಂಕಿತಂ ನಿಧಾಯಾಪಸ್ಮಾರಪೃಷ್ಠೇ ದಕ್ಷಿಣಂ ಪಾದಪಂಕಜಂ ತದೂರ್ಧ್ವಗತವಾಮಾಂಘ್ರೀ ಪಂಕಜಂ ಪರಮಂ ಪ್ರಭುಂ ಮುನಿಭಿಃ ಸೇವ್ಯಮಾನಂತಂ ಅಶೇಷಾರ್ಥಪ್ರದರ್ಶಕಂ ಅಗಸ್ತ್ಯೇನ ವಸಿಷ್ಠೇನ ವಾಮದೇವೇನ ಧೀಮತಾ ಭಾರದ್ವಾಜೇನ ಮುನಿನಾ ಸೇವ್ಯಮಾನಮಹರ್ನಿಶಂ ಸನಕಾದ್ಯೈ ಸದಾಧ್ಯೇಯಂ ದಕ್ಷಿಣಾಮೂರ್ತಿಮವ್ಯಯಂ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೆ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪೆರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. ಪ್ರೋಗ್ರಾಮ್ಸ್ ಇನ್ ಲ್ಯಾಂಗ್ವೇಜಸ್ ಅದರ್ ದ್ಯಾನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶೈವಲಹರಿ. ಆಸ್ ಅ ರಿಸಲ್ಟ್ ಆಫ್ ದೀಸ್ ಚೇಂಜಸ್, ದೇರ್ ವಿಲ್ ಬಿ ಸಮ್ ಅಡ್ಜಸ್ಟ್ಮೆಂಟ್ಸ್ ಟು ಪ್ರೋಗ್ರಾಮ್ ಟೈಮಿಂಗ್ಸ್. ವಿ ಟ್ರಸ್ಟ್ ದಟ್ ಯು ವಿಲ್ ಕೈಂಡ್ಲಿ ಅಕ್ಸೆಪ್ಟ್ ದೀಸ್ ಶೆಡ್ಯೂಲ್ ಚೇಂಜಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಪೇಷನ್ಸ್. ವಿ ಆಲ್ಸೋ ರಿಕ್ವೆಸ್ಟ್ ಯು ಟು ಎನ್ಕರೇಜ್ ಯುವರ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಟು ಲಿಸನ್ ಟು ಅಂಡ್ ಬೆನಿಫಿಟ್ ಫ್ರಮ್ ಅವರ್ ರೇಡಿಯೋ ಸರ್ವಿಸಸ್. ಓಂ ನಮಃ ಶಿವಾಯ.

0: ವೇದ್ಯಪ್ರಚಾರೋಪಿ ಪ್ರಜಾಯತೆ ತದ್ಗೃಹಂ ಪಾವನಂ ಸರ್ವಂ ಅನ್ಯಪಾವನಕಾರಣಂ ಆಗತಂ ಶಿವನೈವೇದ್ಯಂ ಗೃಹೀತ್ವಾ ಶಿರಸಾ ಮುದಾ ಭಕ್ಷಣೀಯಂ ಪ್ರಯತ್ನೇನ ಶಿವಸ್ಮರಣಪೂರ್ವಕಂ ಆಗತಂ ಶಿವನೈವೇದ್ಯಂ ಅನ್ಯದಾ ಗ್ರಾಹ್ಯಮಿತ್ಯಪಿ ಬಿಲವೇ ಪಾಪಸಂಬಂಧೋ ಭವತ್ಯೇವ ಹಿ ಮಾನವಃ ಅಯಸ್ಯ ಶಿವನೈವೇದ್ಯಗ್ರಹಣೇಚ್ಚ ಪ್ರಜಾಯತೆ ಸ ಪಾಪಿಷ್ಟಗರಿಷ್ಠ ಸ್ಯಾನ್ ನರಕಂ ಯಾತ್ಯಪಿ ಧ್ರುವಂ ಹೃದಯೇ ಚಂದ್ರಕಾಂತೇ ಚ ಸ್ವರ್ಣರೂಪ್ಯಾದಿನಿರ್ಮಿತೆ ಶಿವದೀಕ್ಷಾವತಾ ಭಕ್ತೇ ನೇದಂ ಭಕ್ಷ್ಯಮಿ ದೀರ್ಯತೆ ಶಿವದೀಕ್ಷಾನ್ವಿತೋ ಭಕ್ತೋ ಮಹಾಪ್ರಸಾದ ಸಂಯಕಂ ಸರ್ವೇಷಾಂ ಅಪಿ ಲಿಂಗಾನಾಂ ನೈವೇದ್ಯಂ ಭಕ್ಷಯೇ ಶುಭಂ ಅನ್ಯದೀಕ್ಷಾಯುಧನೃಣಾಂ ಶಿವಭಕ್ತಿರದಾತ್ಮನಾಂ ಶೃಣುಧ್ವಂ ನಿರ್ಣಯಂ ಪ್ರೀತ್ಯಾ ಶಿವನೈವೇದ್ಯ ಭಕ್ಷಣೇ ಶಾಲಗ್ರಾಮೋದ್ಭವೇ ಲಿಂಗೇ ರಸಲಿಂಗೇ ತಥಾ ದ್ವಿಜಾಃ ಪಾಷಾಣೇ ರಾಜತೆ ಸ್ವರ್ಣೇ ಸುರಸಿದ್ಧ ಪ್ರತಿಷ್ಠಿತೆ ಕಾಶ್ಮೀರೇ ಸ್ಫಾಟಿಕೆ ರತ್ನೆ ಜ್ಯೋತಿರ್ಲಿಂಗೇಶು ಸರ್ವಜಃ ಚಾಂದ್ರಾಯಣ ಸಮಂ ಪ್ರೋಕ್ತಂ ಶಂಭೋ ನೈವೇದ್ಯ ಭಕ್ಷಣಂ ಬ್ರಹ್ಮಾಪಿ ಶುಚಿರ್ಭೂತ್ವಾ ನಿರ್ಮಾಯಂ ಯಸ್ತು ಧಾರಯೇತ್ ಭಕ್ಷಯಿತ್ವಾ ಧೃತಂ ತಸ್ಯ ಸರ್ವಪಾಪಂ ಪ್ರಣಶ್ಯತಿ ಚಂಡಾಧಿಕಾರೋ ಯತ್ರಾಸ್ತಿ ತತ್ ಭೋಕ್ತವ್ಯಂ ನ ಮಾನವೈಃ ಚಂಡಾಧಿಕಾರೋ ನೋ ಯತ್ರ ಭೋಕ್ತವ್ಯಂ ತಚ್ಚ ಭಕ್ತಿತಃ ಬಾಣಲಿಂಗೇ ಚ ಲೋಹೇ ಚ ಸಿದ್ಧಲಿಂಗೇ ಸ್ವಯಂಭುವಿ ಪ್ರತಿಮಾಸು ಚ ಸರ್ವಾಸು ನ ಚಂಡೋ ಅಧಿಕೃತೋ ಭವೇತ್ ಸ್ನಾಪಯಿತ್ವಾ ವಿಧಾನೇನ ಯೋ ಲಿಂಗ ಸ್ನಪನೋದಕಂ ತ್ರಿಸ್ಪಿಬೇ ತ್ರಿವಿಧಂ ಪಾಪಂ ತಸ್ಯೇ ಹಾಶು ವಿನಶ್ಯತಿ ಅಗ್ರಾಹ್ಯಂ ಶಿವನೈವೇದ್ಯಂ ಪತ್ರಂ ಪುಷ್ಪಂ ಫಲಂ ಜಲಂ ಶಾಲಗ್ರಾಮಶೀಲಾಸಂಗಾತ್ ಸರ್ವಂ ವ್ಯಾತಿ ಪವಿತ್ರತಾಂ ಲಿಂಗೋಪರಿಚಯದ್ರವ್ಯಂ ತದಗ್ರಾಹ್ಯಂ ಮುನೀಶ್ವರ ಸುಪವಿತ್ರಂ ಚ ತಜ್ಞೇಯಂ ಯಲ್ಲಿಂಗಸ್ಪರ್ಶ ಭಾಷ್ಯತಃ ನೈವೇದ್ಯ ನಿರ್ಣಯ ಪ್ರೋಕ್ತ ಇತ್ಥಂ ವೋ ಮುನಿಸತ್ತಮಾಃ ಶೃಣುಧ್ವಂ ಬಿಲ್ವ ಮಾಹಾತ್ಯಂ ಸಾವಧಾನತಯಾದರಾತ್ ಮಹಾದೇವ ಸ್ವರೂಪೋಯಂ ಬಿಲ್ವೋ ದೇವೈರಪಿ ಸ್ತುತಃ ಯಥಾ ಕಥಂಚಿದ್ ಏತಸ್ಯ ಮಹಿಮಾ ಜ್ಞಾಯತೆ ಕಥಂ ಪುಣ್ಯತೀರ್ಥಾನಿ ಯಾವಂತಿ ಲೋಕೇಷು ಪ್ರತಿದಾನ್ಯಪಿ ತಾನಿ ಸರ್ವಾಣಿ ತೀರ್ಥಾನಿ ಬಿಲ್ವಮೂಲೇ ವಸಂತಿ ಬಿಲ್ವಮೂಲೇ ಮಹಾದೇವಂ ಲಿಂಗರೂಪಿಣಮವ್ಯಯಂ ಯಃ ಪೂಜಯತಿ ಪುಣ್ಯಾತ್ಮ ಸಶಿವಂ ಪ್ರಾಪ್ನುಯಾಧ್ರವಂ ಬಿಲ್ವಮೂಲೆ ಜಲೈರ್ಯಸ್ತು ಮೂರ್ಧಾನಂ ಅಭಿಚಿಂಚತಿ ಸರ್ವತೀರ್ಥಸ್ನಾತ ಸ್ಯಾತ್ ಸ ಏವ ಭುವಿ ಪಾವನಃ ಏದಸ್ಯ ಬಿಲ್ವಮೂಲಸ್ಥಾ ಮೂಲಸ್ಯ ಅಥಾಲವಾಲಮನುತ್ತಮಂ ಜಲಾಕುಲಂ ಮಹಾದೇವೋ ದೃಷ್ಟ್ವಾ ತುಷ್ಟೋ ಭವತ್ಯಲಂ ಪೂಜಯೇತ್ ಬಿಲ್ವಮೂಲಂ ಯೋ ಗಂಧಪುಷ್ಪಾದಿಭಿರ್ನರಃ ಶಿವಲೋಕಮವಾಪ್ನೋತಿ ಸಂತತಿರ್ವರ್ಧತೆ ಸುಖಂ ಬಿಲ್ವಮೂಲೆ ದೀಪಮಾಲಾಂ ಯಃ ಕಲ್ಪಯತಿ ಸಾಧರಂ ತತ್ವಜ್ಞಾನ ಸಂಪನ್ನೋ ಮಹೇಶಾಂತರ್ಗತೋ ಭವೇದ್ ಬಿಲ್ವಶಾಖಾಂ ಸಮಾದಾಯ ಹಸ್ತೇನ ನವಪಲ್ಲವಂ ಗೃಹೀತ್ವಾ ಪೂಜಯೇದ್ ಬಿಲ್ವಂ ಸ ಚ ಪಾಪೈಃ ಪ್ರಮುಚ್ಯತೆ ಬಿಲ್ವಮೂಲೆ ಶಿವರತಂ ಭೋಜಯೇದ್ಯಸ್ತು ಭಕ್ತಿತಃ ಏಕಂ ವಾ ಕೋಟಿಗುಣಿತಂ ತಸ್ಯ ಪುಣ್ಯಂ ಪ್ರಜಾಯತೆ ಬಿಲ್ವಮೂಲೆ ಕ್ಷೀರಯುಕ್ತಂ ಅನ್ನಂ ಆಜ್ಯೇನ ಸಂಯುತಂ ಯೋ ದದ್ಯಾ ಶಿವಭಕ್ತಾಯ ಸ ದರಿದ್ರೋ ನ ಜಾಯತೆ ಸಾಂಗೋಪಾಂಗಮಿತಿ ಪ್ರೋಕ್ತಂ ಶಿವಲಿಂಗ ಪ್ರಪೂಜನಂ ಪ್ರವೃತ್ತಾನಾಂ ನಿವೃತ್ತಾನಾಂ ಭೇದತೋ ದ್ವಿಧಂ ದ್ವಿಜಾಃ ಪ್ರವೃತ್ತಾನಾಂ ಪೀಠಪೂಜಾ ಸರ್ವಾಭೀಷ್ಟಪ್ರದಾ ಭುವಿ ಪಾತ್ರೇನೈವ ಪ್ರವೃತ್ತಸ್ತು ಸರ್ವಪೂಜಾಂ ಸಮಾಚರೇತ್ ನೈವೇದ್ಯಮಭಿಷೇಕಾಂತೇ ಶಾಲ್ಯನ್ನೇನ ಸಮಾಚರೇತ್ ಪೂಜಾಂತೇ ಸ್ಥಾಪಯೇ ಲಿಂಗಂ ಪುಟೇ ಶುದ್ಧೇ ಪೃಥಗೃಹೇ ಕರಪೂಜಾ ನಿವೃತ್ತಾನಾಂ ಸ್ವಭೋಜ್ಯಂ ತು ನಿವೇದಯೇತ್ ನಿವೃತ್ತಾನಾಂ ಪರಂ ಸೂಕ್ಷ್ಮಂ ಲಿಂಗಮೇವ ವಿಶಿಷ್ಯತೆ ವಿಭೂತ್ಯಭ್ಯರ್ಚನಂ ಕುರ್ಯಾತ್ ವಿಭೂತಿಂ ಚ ನಿವೇದಯೇತ್ ಪೂಜಾಂ ಕೃತ್ವಾ ತಥಾ ಲಿಂಗಂ ಶಿರಸಾಧಾರಯೇತ್ ಸದಾ ಇತಿ ಶ್ರೀ ಶಿವಮಹಾಪುರಾಣೇ ಪ್ರಥಮಾಯಾಂ ವಿದ್ಯೇಶ್ವರ ಸಂಹಿತಾಯಾಂ ಸಾಧ್ಯಸಾಧನಖಂಡೇ ಶಿವನೈವೇದ್ಯ ವರ್ಣನೋ ನಾಮ ದ್ವಾವಿಂಶೋಧ್ಯಾಯಃ ಓಂ
1: ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
2: Om Namah Shivaya.

0: சிவாய. யூஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர்க், யுவர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் சேரமான் பெருமாள் நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய.
2: குருப்யோ நமக. எல்லா மகனியர்களிகளுக்கும் நன்றி, நமஸ்காரங்களோ. இந்த வீடியோ ஈ ஸ்லோகத்தின் பிராரம்ப மாதிரி, யதா கரஹ சந்தன தா பாரவாஹி பாரஸ்ய வேத்தா நது சந்தனஸ்ய. ಅಂದರೆ ಈ ಶ್ಲೋಕದ ಅರ್ಥ ಹೀಗೆ, ಕತ್ತೆ ಅನ್ನೋದು ಭಾರ ಹೊರಕ್ಕೆ ಇರುವಂಥ ಪ್ರಾಣಿ, ಅದನ್ನು ಇಂಗ್ಲೀಷ್ನಲ್ಲಿ ಬೀಸ್ಟ್ ಆಫ್ ಬರ್ಡನ್ ಅಂತ ಕರೀತಾರೆ. ಅದರ ಕೆಲಸ ಭಾರ ಹೊರೋದಷ್ಟೇ. ಅದು ಏನನ್ನು ಹೊರತು, ಅದಕ್ಕೇನು ಅದಕ್ಕೆ ಪಾಪ ಅರಿವಿರಲ್ಲ, ಭಾರ ಮಾತ್ರ ಅದಕ್ಕೆ ಅನುಭವವಾಗುತ್ತೆ. ಅದರ ಮೇಲೆ ಚಂದನದ ಕೊರಡುಗಳನ್ನು ಇಟ್ಟು ಭಾರ ಹೊರಿಸಿದರೆ ಅದಕ್ಕೇನು ಅರ್ಥವಾಗುತ್ತೆ, ಬರೀ ಭಾರ ಮಾತ್ರ ಗೊತ್ತಾಗುತ್ತೆ ವಿನಃ ಆ ಚಂದನದ ಒಂದು ವಾಸನೆಯಾಗಲಿ ಅದರ ಒಳ್ಳೆಯ ಗುಣಗಳಾಗಲಿ ಅದಕ್ಕೆ ಅರಿವಾಗುವುದಿಲ್ಲ, ಬರೀ ಭಾರ ಮಾತ್ರ ಅರ್ಥವಾಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಲ್ಲೊಂದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಶ್ಲೋಕ ಇದೆ. ಚತುರ್ವೇದಿ ಅಪಿ ಯೋ ವಿಪ್ರಹ ಸೂಕ್ಷ್ಮಂ ಬ್ರಹ್ಮ ನ ವಿಂದತೆ ವೇದಭಾರ ಭರಾತ್ಕ್ರಾಂತ ಸವೈ ಬ್ರಾಹ್ಮಣ ಗರ್ಧವಃ. ಹೀಗೆ ಹೇಳಿದೆ. ಅಂದರೆ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದಂತಹ ಒಬ್ಬ ಬ್ರಾಹ್ಮಣನು ಪರಮೇಶ್ವರನನ್ನು ಅರಿತುಕೊಳ್ಳದೆ ಹೋದರೆ ಅದು ಯಾತಕ್ಕೆ ಸಮ ಅಂತಂದರೆ, ಅವನು ಆ ಗ್ರಂಥಗಳನ್ನು ಭಾರ ಹೊತ್ತಾಗಿ ಹೊತ್ತಿದ್ದಾನೆ ವಿನಃ ಅದರಿಂದ ಪ್ರಯೋಜನ ಪಡೆಯಲಿಲ್ಲ. ಆದ್ದರಿಂದ ಆ ಬ್ರಾಹ್ಮಣ ಈ ಕತ್ತೆಗೆ ಸಮಾನ ಅಂತ ಹೇಳ್ತಾ ಇದೆ. ಅಂದರೆ ಎಷ್ಟು ವೇದಗಳನ್ನು ಓದಿದರೂ ಕೂಡ ಭಗವಂತನನ್ನು ಪರಮಾತ್ಮನನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ, ಅದೇ ಎಲ್ಲ ವಿದ್ಯೆಗಳ ಒಂದು ಗುರಿಯಾಗಿರಬೇಕು. ಅಷ್ಟು ವೇದಗಳನ್ನು ತಿಳಿದು ಕಲಿತು ಕೂಡ ಇದನ್ನು ಮಾಡದೆ ಹೋದರೆ ಭಾರವನ್ನು ಹೊತ್ತ ಕತ್ತೆಯಂತೆಯೇ ಈ ಬ್ರಾಹ್ಮಣನು ಕೂಡ ಗ್ರಂಥಗಳ ಹೊರೆಯನ್ನು ಇವನು ಹೊತ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಪ್ರಯೋಜನವಿಲ್ಲದ ಒಂದು ಏನು ಮಾಡಿದಂಥ ವಿದ್ಯಾಭ್ಯಾಸ ಅಂತ. ಈಗ ನಮ್ಮ ಸುಂದರಮೂರ್ತಿ ನಾಯನಾರವರ ಚರಿತ್ರೆಯನ್ನು ಮುಂದುವರೆಸ್ತಾ ಅದರ ಜೊತೆಗೆ ಇನ್ನೊಬ್ಬರು ನಾಯನಾರವರು ಸಂಬಂಧಪಡ್ತಾರೆ. ಅವರ ಹೆಸರು ಚೇರಮಾನ್ ಪೆರುಮಾಳ್ ನಾಯನಾರ್ ಅನ್ನುವ ಮಹನೀಯರು. ಇವರ ಬಗ್ಗೆ ಸುಂದರಮೂರ್ತಿ ನಾಯನಾರವರು ಹೀಗೆ ಹೇಳ್ತಾರೆ, ಕಾರ್ಕೊಂಡ ಕೊಡೈ ಕಳರಿಟ್ಟರಿ ವಾರ್ಕುಂ ಅಡಿಯೇನಂತ ಹೇಳಿದ್ದಾರೆ. ನಿಜಗುಣ ಶ್ರೀಯೋಗಿಯವರು ವೇಳದೈದರು ನಂಬಿಕೇಳಿ ಕೈಲಾಸಕ್ಕೆ ದಾಳಿಯಿಟ್ಟ ಅತುಳ ಬಲ ಚೇರಮನ ಚರಣ ಧೂಳಿಗದ ಬಂಟ ನೆನೆಸುವನು ಅಂತ ನಿಜಗುಣ ಶಿವಯೋಗಿಗಳವರು ಶಿವಯೋಗಿಗಳವರು ಹೇಳಿದ್ದಾರೆ. ಹರಿಹರ ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಸಿಕ್ಕಲಿಲ್ಲ. ಇವಾಗ ಈ ಚೇರಮಾನ್ ಪೆರುಮಾಳ್ ನಾಯನಾರವರ ಚರಿತ್ರೆಯನ್ನು ಹೇಳ್ತಿದ್ದೀನಿ. ಇವರು ಕೇರಳ ದೇಶಕ್ಕೆ ಸೇರಿದವರು. ಕೇರಳ ಅಂದರೆ ಬೆಟ್ಟ ಪ್ರದೇಶವೇ. ಅಲ್ಲಿಯ ರಾಜಧಾನಿ, ಆ ಮಲೆನಾಡಿನ ರಾಜಧಾನಿ ಕೊಡುಂಕೋಲೂರ್ ಅಂತ, ಅಲ್ಲಿಯವರು ಇವರು. ಇವರದು ರಾಜವಂಶ ಕೋತಯಾರ ರಾಜವಂಶ ಅಂತ. ಇವರ ವಂಶಕ್ಕೆ ಉದಯಾನನ್ ಅಂತ ಕೂಡ ಇದೆ, ಉದಯಾನ್ ವಂಶ ಅಂತೂ ಹೇಳ್ತಾರೆ. ಚೇರಮಾನ್ ಎಂಬುದು ಕೂಡ ಇವರ ವಂಶದ ಹೆಸರೇ. ಇವರಿಗೆ ಪೆರುಮಾಳನ್ನು ಬಿರುದು ಹೆಸರು ಯಾಕೆ ಬಂದಿದೆ ಅಂದರೆ, ಇವರು ರಾಜನಾಗಿ ಪಟ್ಟಾಭಿಷೇಕವಾದ ನಂತರ ಇವರಿಗೆ ಈ ಪೆರುಮಾಳನ್ನು ಹೆಸರು ಬಂದಿದೆ. ಇವರದು ಮೊದಲು ಇದ್ದ ಹೆಸರು ಏನು ಅಂತಂದರೆ ಪೆರುಮಾ ಕೋತಯನ್ ಅಂತ ಹೇಳಿದೆ. ಇವರು ಪರಮಶಿವ ಭಕ್ತರು, ಚಿಕ್ಕ ವಯಸ್ಸಿನಿಂದಲೇ ಭಕ್ತಿ ಭಕ್ತಿ ಭಕ್ತಿ ಬೆಳೀತಾ ಬೆಳೀತಾ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಅಂದರೆ ದೊಡ್ಡವರಾಗ್ತಾ ಆಗ್ತಾ ಶಿವಭಕ್ತಿಯನ್ನು ಕೂಡ ವೃದ್ಧಿಯೇ ಆಗ್ತಾ ಇತ್ತು. ಯಾವ ಪ್ರಾಪಂಚಿಕ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲ, ವೈರಾಗ್ಯ ಬೇಡಪ್ಪ, ರಾಜ ಬೇಡ, ರಾಜ್ಯ ಬೇಡ, ಯಾವುದು ಬೇಡ ಅನ್ನೋ ಒಂದು ವಿರಕ್ತಿ ಇವರು ಹುಟ್ಟಿರೋದೇ ರಾಜವಂಶದಲ್ಲಿ ರಾಜರಾಗಬೇಕು, ಆದರೆ ರಾಜ್ಯ ಬೇಡ, ಶಿವಭಕ್ತಿ ಮಾಡಿದ್ರೆ ಸಾಕು ಅಂತ ಹೇಳಿ ಏನು ಮಾಡಿಬಿಟ್ರು, ರಾಜ್ಯ ತಗೊಳ್ಳೇ ಇಲ್ಲ, ರಾಜ್ಯಭಾರ ತಗೊಳ್ಳೇ ಇಲ್ಲ. ತಿರು ಆಂಚೆ ಕಲಂ ಅನ್ನೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಶಿವನ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾವ ಥರ ಮಾಡಿದ್ರು ಅಂತಂದರೆ, ಕೊಳದಿಂದ ನೀರು ತರುವುದು, ಮತ್ತು ಅಲ್ಲಿ ನಂದನವನದಿಂದ ಹೂವುಗಳನ್ನು ಆರಿಸಿ ತಂದು ಅದನ್ನು ಹೂಮಾಲೆಯಾಗಿ ಕಟ್ಟಿ ಅದನ್ನು ದೇವರಿಗೆ ಸಮರ್ಪಿಸುವುದು. ಅಷ್ಟೇ ಅಲ್ಲ, ದೇವಸ್ಥಾನವನ್ನು ಗುಡಿಸಿ ಶುದ್ಧ ಮಾಡುವುದು, ಸಗಣಿಯಿಂದ ನೀರಿನಿಂದ ಸಾರಿಸಿ ಶುದ್ಧ ಮಾಡುವುದು, ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಕೊನೆಗೆ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದರು. ಇವರು ಪೂಜೆ ಮಾಡ್ತಾ ಇರಲಿಲ್ಲ. ಈ ಕೆಲಸಗಳನ್ನು ರಾಜನಾದರೂ ಕೂಡ ರಾಜ ಅಲ್ಲ, ನೆನಪೇ ಇಲ್ಲ, ಈ ರೀತಿ ಶಿವರು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದರು. ಈ ರಾಜ್ಯ ಏನಾಯಿತು ಅಂತಂದರೆ, ಸೆಂಗೋಲ್ ಪೋರಯ್ಯನ್ ಅಂತ ಒಬ್ಬ ರಾಜ ತಾತ್ಕಾಲಿಕವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿರಲಿಲ್ಲ, ಅವನಿಗೂ ರಾಜ್ಯ ಆಳೋದರಲ್ಲಿ ಆಸಕ್ತಿನೇ ಇಲ್ಲ, ಆತನು ಕೈ ಬಿಟ್ಟುಬಿಟ್ಟ. ಇದರಿಂದ ಏನಾಯಿತು, ಈ ರಾಜ್ಯ ಅನಾಥವಾಯಿತು. ಜನಗಳೆಲ್ಲ ಏನು ಮಾಡಿದ್ರು, ಬುದ್ಧಿವಂತರು ಸಜ್ಜನರು ಆ ದೇಶದ ಎಲ್ಲ ಪ್ರಜೆಗಳು ಏನು ಮಾಡಿದ್ರು, ರಾಜ್ಯ ಹೀಗೆ ಅನಾಥವಾದರೆ ಹೇಗೆ, ಒಬ್ಬ ರಾಜರು ಬೇಕೇ ಬೇಕು ಅಂತ ಈ ತಿರು ಆಂಚೆ ಕಲಮಿಗೆ ಬಂದು ರಾಜನನ್ನು ಪ್ರಾರ್ಥಿಸಿದರು. ನೋಡಿ, ರಾಜ್ಯ ಅನಾಥವಾಗಿದೆ, ಬಂದು ತಾವು ರಾಜ್ಯಭಾರ ಮಾಡಬೇಕು, ಇಲ್ಲಿದ್ದರೆ ಸರಿ ಇಲ್ಲ, ನಮ್ಮ ಗತಿ ಏನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಈ ಪೆರುಮಾಳವರು ಏನು ಮಾಡಿದ್ರು, ಶೇರಮಾನ್ ಪೆರುಮಾನ್ ಈಶ್ವರನನ್ನು ಪ್ರಾರ್ಥಿಸಿದರು. ನಾನು ಯಾವುದೂ ಬೇಡ ಅಂತ ಇಲ್ಲಿ ಬಂದು ನಿನ್ನ ಸೇವೆ ಮಾಡ್ತಾ ಇದ್ದರೆ, ಇವರು ಹೀಗೆ ಬಂದೆ ನನ್ನ ಒತ್ತಾಯ ಪಡಿಸ್ತಾ ಇದ್ದಾರಲ್ಲ ಅಂತ ಶಿವನನ್ನು ಪ್ರಾರ್ಥಿಸಿದಾಗ ಪರಮೇಶ್ವರ ಹೇಳಿದಾಗ, ಅವರನ್ನು ಬರಮಾಡಿದ್ದೇ ನಾನಪ್ಪ, ನೀನು ಹೋಗಿ ರಾಜ್ಯಭಾರ ಮಾಡು, ನಿನ್ನ ಕರ್ತವ್ಯ ಅದು. ಆದರೆ ನಿನ್ನ ಶಿವಭಕ್ತಿ ಶಿವಸೇವೆ ಯಾವುದಕ್ಕೂ ಕೂಡ ಏನೂ ಕುಂದಿರೋದಿಲ್ಲ, ದಯವಿಟ್ಟು ನೀನು ಹೋಗಿ ರಾಜ್ಯಭಾರ ಮಾಡು ಅಂತ ಅಪ್ಪಣೆ ಕೊಡಿಸಿದ್ರು. ಅದು ಅಪ್ಪಣೆ ಕೊಡಿಸಿದ್ದು ಮಾತ್ರವಲ್ಲ, ಅವರಿಗೆ ಒಂದು ವರವನ್ನು ಕೊಟ್ಟರು. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ, ಒಂದೆರಡು ವರಗಳನ್ನು ಕೊಡ್ತೇನೆ ನಿನಗೆ, ಯಾರಿಗೆ ಯಾವ ಪ್ರಜೆಗಳಲ್ಲಿ ಯಾರೇ ಆಗಲಿ ಅವರಿಗೆ ಏನು ಮನಸ್ಸಿನಲ್ಲಿಯೋ ಕಷ್ಟದಲ್ಲಿಯೋ ಏನು ಬಂದರೂ ಕೂಡ ಅದು ತಕ್ಷಣವೇ ನಿನ್ನ ಮನಸ್ಸಿಗೆ ಗೊತ್ತಾಗತ್ತೆ, ಎಲ್ಲಿ ಯಾರು ಕಷ್ಟಪಟ್ಟರು ಕೂಡ ಅದು ನಿನಗೆ ತಕ್ಷಣವೇ ಅರಿವಾಗ್ಬಿಡುತ್ತೆ, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಇನ್ನೂ ಒಂದು ಹೇಳಿದ್ರೆ, ಇವರಿಗೆ ಎಲ್ಲ ಪ್ರಾಣಿ ಭಾಷೆಗಳು ಪಕ್ಷಿ ಭಾಷೆಗಳು ಇವೆಲ್ಲ ತಿಳಿಯೋ ಥರ ಅನುಗ್ರಹವನ್ನು ಮಾಡಿ ನೀನು ಹೋಗಪ್ಪ ರಾಜ್ಯಭಾರ ಮಾಡು ಅಂತ ಹೇಳಿ ಕಳಿಸ್ಕೊಟ್ರು. ಅದರಂತೆ ಇವರು ಬಂದು ರಾಜ್ಯಭಾರ ಮಾಡೋಕ್ಕೆ ಪಟ್ಟಾಭಿಷೇಕವಾಯಿತು. ವಿಜೃಂಭಣೆಯಿಂದ ರಾಜ ಆದರು, ರಾಜ ಆಗಿ ರಾಜ್ಯಭಾರ ಶುರು ಮಾಡಿದ್ರು. ಇವರಿಗೆ ಈ ವರ ಕೊಟ್ಟಿದ್ದರಿಂದ ಪರಮೇಶ್ವರನು ಈ ಥರ ಯಾರಿಗೆ ತೊಂದರೆ ಆದರೂ ಕೂಡ ಅದು ನಿನಗೆ ಅರಿವಾಗತ್ತೆ, ತಕ್ಷಣ ಗೊತ್ತಾಗತ್ತೆ ಅಂತ ಹೇಳಿದ್ರಿಂದ ಇವರಿಗೆ ಕಳರಿಟ್ಟು ಅರಿವಾರ್ ಅಂತ ಹೆಸರು ಬಂದಿದ್ದು. ಮತ್ತು ಹೀಗೆ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಒಂದು ದಿವಸ ಆನೆ ಮೇಲೆ ಸಂಚಾರ ಹೊರಟಿದ್ದಾರೆ ರಾಜ್ಯದಲ್ಲಿ. ದೂರದಲ್ಲಿ ಯಾರೋ ಒಬ್ಬರು ತುಂಬ ಮೈ ತುಂಬ ವಿಭೂತಿಯನ್ನು ಧರಿಸಿಕೊಂಡು ಬರ್ತಾ ಇರುವ ಹಾಗೆ ಕಾಣುತ್ತೆ. ಇವರು ಆನೆಯ ಮೇಲೆ ಹೋಗ್ತಾ ಇದ್ದಾರೆ, ಎದುರು ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದು ಹತ್ತಿರ ಬಂದ ತಕ್ಷಣ ಇವರು ಆನೆಯಿಂದ ಧುಮುಕಿ ಬಿಟ್ಟು ಅವರಿಗೆ ಸಾಷ್ಟಾಂಗವಾಗಿ ರಸ್ತೆಯಲ್ಲಿ ಬೀದಿನಲ್ಲಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು. ಆತ ಇದು ಹೇಳಿದ್ರು, ಅಯ್ಯೋ ಸ್ವಾಮಿ, ನೀವು ಮಹಾರಾಜರು, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ? ನಾನು ಅಗಸ, ನಾನು ಬಟ್ಟೆಯನ್ನು ಶುದ್ಧ ಮಾಡುವ ಅಗಸ, ಅಂದರೆ ಮೈಯೆಲ್ಲ ವಿಭೂತಿ ಇದೆಯಲ್ಲ ಅಂತ ಇವ್ರಿಗೆ ಅನಿಸಿದ್ರೆ ಆತ ಹೇಳ್ದ, ನೋಡಿ, ನಾನು ಇಲ್ಲಿ ಬಟ್ಟೆಗಳನ್ನು ಶುದ್ಧ ಮಾಡೋದಕ್ಕೆ ಒಂದು ಬಿಳಿಯ ಮಣ್ಣನ್ನು ಉಪಯೋಗಿಸ್ತೇನೆ, ಅದನ್ನು ಉಪಯೋಗಿಸಿ ಬಟ್ಟೆಯನ್ನು ಹೋಗಿದ್ರೆ ಅದು ಬಟ್ಟೆಗಳೆಲ್ಲ ಶುದ್ಧವಾಗುತ್ತೆ. ಆ ಬಿಳಿಯ ಮಣ್ಣು ನನ್ನ ಮೈ ಮೇಲೆಲ್ಲ ಬಿದ್ದಿದೆ, ಮೇಲೆಲ್ಲ ಚೆಲ್ಲಿದೆ, ಅದರಿಂದ ನಿಮಗೆ ವಿಭೂತಿ ಧರಿಸ್ಕೊಂಡ ಹಾಗೆ ಕಾಣಿಸಿದೆ, ನನಗೆ ಯಾರು ನಮಸ್ಕಾರ ಮಾಡಿದಿರಿ ಅಂತ ಹೇಳಿದೆ. ಇವರಿಗೆ ಆ ವಿಭೂತಿ ಧರಿಸಿದ್ರಿಂದ ಸಾಕ್ಷಾತ್ತಾಗಿ ಶಿವಭಕ್ತರಿವರು, ಶಿವಶರಣರು ಅಂತ ಅಂದುಕೊಂಡು ನಮಸ್ಕಾರ ಮಾಡಿದರು. ಇದು ಇವರ ಸರಳತೆ ಮುಗ್ಧತೆಗೆ ಒಂದು ಉದಾಹರಣೆ ಈ ಘಟನೆ ನಡೆದಿದ್ದು. ಆನಂತರ ಸ್ವಲ್ಪ ದಿವಸ ಆದ ನಂತರ ಒಬ್ಬರು ಬರ್ತಾರೆ, ಅವರು ಪರಮೇಶ್ವರನೇ ನನಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದಾರೆ ನಿಮ್ಮ ನೋಡುವಂತೆ ಅಂತ ಹೇಳಿ ಇವರ ಆಸ್ಥಾನಕ್ಕೆ ಬರ್ತಾರೆ. ರಾಜಭಟರು ಅವರನ್ನು ವಿಚಾರಿಸ್ತಾರೆ, ಅವರು ರಾಜನಿಗೆ ಸಮಾಚಾರ ಹೇಳ್ತಾರೆ, ಈ ಥರ ಯಾರೋ ಒಂದು ಪರಮೇಶ್ವರನೇ ಬರೆದುಕೊಟ್ಟಂಥ ಪತ್ರವನ್ನು ಕೊಟ್ಟು ನಿಮ್ಮ ನೋಡೋಕ್ಕೆ ಹೇಳಿದಾರಂತೆ ಅಂತ. ಅದಕ್ಕೆ ಅವರು ಅವರನ್ನು ಬರಮಾಡು ಅಂತ ಹೇಳಲಿಲ್ಲ, ಇವರೇ ಅವರು ಬಂದಿರೋ ಜಾಗಕ್ಕೆ ಹೋಗಿ ಬಾಗಲಲ್ಲಿ ಅವರನ್ನು ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರನ್ನು ಉಚಿತವಾದ ಸ್ವಾಗತಿಸಿ ಉಚಿತವಾದ ಆಸನದಲ್ಲಿ ಕೂಡಿಸಿ ಆ ಪತ್ರವನ್ನು ಏನು ಬರೆದಿದೆ ಅಂತ ಓದಿದರು. ಸಾಕ್ಷಾತ್ತಾಗಿ ಪರಮಾತ್ಮನೇ ಕಾಗದ ಬರೆದಿದ್ದಾನೆ. ಅವರಿಗೆ ಪರಮ ಸಂತೋಷವಾಯಿತು, ಈಶ್ವರನೇ ನನಗೆ ಕಾಗದ ಬರೀಬೇಕಾದ್ರೆ ನಾನು ಎಷ್ಟು ಭಾಗ್ಯವಂತ ಅಂತ ಹೇಳಿ ಆ ಸಂತೋಷದಿಂದ ಆ ಕಾಗದದಲ್ಲಿ ಏನು ಬರೆದಿದೆ ನೋಡಿದ್ರೆ ಪರಮೇಶ್ವರ ಏನು ಬರೆದಿದ್ದಾನೆ ಅಂತಂದರೆ, ಇವರು ನನಗೆ ಬಹಳ ನೆಚ್ಚಿನ ಭಕ್ತರು, ಬಹಳ ಒಳ್ಳೆಯ ಭಕ್ತರು, ಒಳ್ಳೆಯ ಸಂಗೀತಗಾರರು, ಹಾಡ್ತಾರೆ, ವೀಣೆ ನುಡಿಸ್ತಾರೆ, ಅಷ್ಟು ಚೆನ್ನಾಗಿ ನುಡಿಸ್ತಾರೆ, ನನಗೆ ಇವರನ್ನು ಕಂಡರೆ ಬಹಳ ಪ್ರೀತಿ, ಇವರನ್ನು ನಿನಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತಂದರೆ, ಇವರನ್ನು ನೀವನು ಸರಿಯಾಗಿ ಸನ್ಮಾನಿಸಿ ಗೌರವದಿಂದ ಕಂಡು ಇವರಿಗೆ ಬೇಕಾದ ಯೋಗ್ಯತೆ ಅದನ್ನೆಲ್ಲ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆ ಬೇಕಾದ ಧನ ಇದನ್ನೆಲ್ಲ ಕೊಡಬೇಕು ಅಂತ ಹೇಳಿ ಪರಮೇಶ್ವರನೇ ಬರೆದಿದ್ದಾನೆ. ಇದನ್ನು ನೋಡಿ ಇವರಿಗೆ ಅತ್ಯಂತ ಸಂತೋಷವಾಗಿ ಅವರನ್ನು ಬಹಳ ಮರ್ಯಾದೆಯಿಂದ ಉನ್ನತವಾದ ಆಸನದಲ್ಲಿ ಕೂಡಿಸಿ ಆಯಿತು ಸ್ವಾಮಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಬೊಕ್ಕಸ ಇದೆಲ್ಲ ಟ್ರೆಷರಿ ಅದನ್ನು ಭಾಗ ತೆರೆದುಬಿಟ್ಟು ಸ್ವಾಮಿ ನಿಮಗೆ ಏನು ಬೇಕೋ ಇದರಲ್ಲಿ ಎಷ್ಟು ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳೋದು. ರಾಜ ಅವರ ಹೆಸರು ನಿಮಗೆ ಹೇಳಲಿಲ್ಲ, ಅವರ ಹೆಸರು ಬಾಣಭದ್ರರು ಅಂತ. ಇದು ತಿರುವಾಳಿಯಾಳ ಪುರಾಣದಲ್ಲಿ ಬರೋ ಬಾಣಭದ್ರರೇ ಇವರು. ಅದರಲ್ಲಿ ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ, ಇವರು ಶಿವನ ಪೂಜೆ ಮಾಡತಕ್ಕಂಥ ಒಬ್ಬರು ಅರ್ಚಕರಾಗಿರ್ತಾರೆ, ಅವರೇ ಬಾಣಭದ್ರರು. ಇವರನ್ನು ಬಹಳ ಚೆನ್ನಾಗಿ ಗೌರವಿಸಿ ಖಜಾನೆಯನ್ನು ತೋರಿಸಿ ನಿಮಗೇನು ಬೇಕೋ ತೆಗೆದುಕೊಳ್ಳಿ ಎಷ್ಟು ಬೇಕೋ ತೆಗೆದುಕೊಳ್ಳಿ ಅಂತ ಮಹಾರಾಜರು ಹೇಳುವಾಗ ಬಾಣಭದ್ರರು ಹೇಳ್ತಾರೆ, ಅಪ್ಪ ಮಹಾರಾಜ ನಿನ್ನ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಇದಕ್ಕೋಸ್ಕರನೇ ನನಗೆ ಪರಮೇಶ್ವರನ ತಮ್ಮನ್ನು ನೋಡಬೇಕು ಅಂತ ಒಂದು ಪತ್ರ ಬರ್ ಕೊಟ್ಟಿರಬೇಕು ಅಂತ ಕಾಣುತ್ತೆ ಅಂತ ಹೇಳಿದ್ರೆ ಮಹಾರಾಜ ಇನ್ನೂ ಹೇಳ್ತಾರೆ, ಇಷ್ಟೇ ಅಲ್ಲ ಈ ರಾಜ್ಯನೇ ನೀವು ತಗೊಳ್ಳಿ, ರಾಜ್ಯಭಾರ ನೀವೇ ಮಾಡಿ ಅಂತ ಹೇಳಿ ಅದನ್ನು ಅವರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆಗ ಬಾಣಭದ್ರರು ಹೇಳ್ತಾರೆ, ನನಗೆ ರಾಜ್ಯ ಎಲ್ಲ ಆಳೋ ಯೋಗ್ಯತೆಯೂ ಇಲ್ಲ, ಅದು ಬೇಕಾಗೂ ಇಲ್ಲ, ನನಗೆ ಎಷ್ಟು ಬೇಕೋ ಪರಮೇಶ್ವರನು ನನಗೆ ಆಜ್ಞೆ ಮಾಡಿದ್ದಾನೆ ಅಷ್ಟು ಮಾತ್ರ ನಾನು ತಗೋದ್ಕೊಳ್ತೀನಿ ಅಂತ ಹೇಳಿ ರಾಜನಿಗೆ ಸಾಕ್ಷಾತ್ತಾಗಿ ಅವರು ವಂದಿಸಿ ಮುಂದೆ ಹೊರಡೋದಕ್ಕೆ ತಯಾರಾಗ್ತಾರೆ. ಅವರನ್ನ ಸಕಲ ಮರ್ಯಾದೆಗಳಿಂದ ಆನೆಯ ಮೇಲೆ ಕೊಟ್ಟು ಕೂಡಿಸಿ ಆನೆ ಮೇಲೆ ಕೂಡಿಸಿ ಅವರನ್ನು ಈ ಮಹಾರಾಜರು ಬೀಳ್ಕೊಡ್ತಾರೆ. ಇಲ್ಲಿಂದ ಮುಂದಕ್ಕೆ ಇವರ ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವರಿಗೆ ಚಿದಂಬರಂ ನಟರಾಜ ಸ್ವಾಮಿ ಬಹಳ ಬಹಳ ಇಷ್ಟವಾದ ದೇವರು. ಪ್ರತಿದಿನ ಅವರು ಸ್ನಾನ ಮಾಡಿ ಎಲ್ಲ ಮಾಡಿ ಪೂಜೆ ಮಾಡಿ ಚಿದಂಬರ ನಟರಾಜ ಸ್ವಾಮಿಯನ್ನು ಪೂಜೆ ಮಾಡೋರು. ಪೂಜೆ ಮಾಡ್ತಾ ಇದ್ದಾಗ ಇವರ ಪೂಜೆಗೆ ಎಲ್ಲ ಸರಿಯಾಗಿದೆ, ಒಂದು ಅಕ್ನಾಲೆಜ್ಮೆಂಟ್ ಬರೋ ಥರ ಪ್ರತಿನಿತ್ಯ ಪೂಜೆ ಆದಮೇಲೆ ಒಂದು ಗೆಜ್ಜೆನಾದ ಕೇಳಿಸೋದು, ಎಲ್ಲಿಂದ ಚಿದಂಬರಂನಲ್ಲಿ ನಟರಾಜ ಸ್ವಾಮಿ ನರ್ತನ ಆದಮೇಲೆ ಕಾಲು ಹೀಗೀಗೆ ಅಳ್ಳಾಡಿಸೋರಂತೆ, ಆ ಗೆಜ್ಜೆನಾದ ಇವರಿಗೆ ಕೇಳಿಸೋದು ಈ ಊರಿನಲ್ಲಿ ಇವರಲ್ಲಿ. ಅದರಿಂದ ಇವರೇನು ತೃಪ್ತಿ ಪಟ್ಕೊಳ್ಳು, ಆಹಾ ಇವತ್ತು ನಾನು ಮಾಡಿದೆ ಶಿವ ಪೂಜೆ ಸಾರ್ಥಕವಾಯಿತು, ಶಿವನಿಗೆ ಪ್ರಿಯವಾಗಿದೆ ಅಂತ ಅಂದ್ಕೊಂಡು ಆ ನಂತರ ಆಹಾರವನ್ನು ಸೇವಿಸ್ತಾ ಇದ್ದರು. ಹೀಗೆ ಪ್ರತಿನಿತ್ಯ ನಡೀತಾ ಇತ್ತು. ಒಂದು ದಿವಸ ಏನಾಗಿದೆ, ಇವರು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇದ್ದಾರೆ, ಯಾವ ಕುಂದು ಕೊರತೆ ಇಲ್ಲದೆ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಆಯಿತು ಆಯಿತು ಪೂಜೆ ಮಾಡಿದ್ದಾಯಿತು, ಎಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ಲ, ಚಿದಂಬರಂನಿಂದ ಬರಲಿಲ್ಲ. ಇವರಿಗೆ ಆತಂಕ ಶುರು ಆಯಿತು, ಯಾಕೆ ಇಷ್ಟೊತ್ತಾದರೂ ಕೂಡ ಗೆಜ್ಜೆನಾದ ಕೇಳಲಿಲ್ವಲ್ಲ, ನಾನು ಮಾಡಿದ ಪೂಜೆಯಲ್ಲಿ ಏನಾದರೂ ತಪ್ಪಾಯಿತಾ, ದೋಷವಾಯಿತಾ, ಶಿವನಿಗೆ ಇಷ್ಟವಾಗಲಿಲ್ವೇ ಅಂತ ಇವರಿಗೆ ಒಂದು ಆತಂಕ ಮತ್ತು ಇದೆಲ್ಲ ಶುರುವಾಗಿ ಬಹಳ ನೊಂದುಕೊಂಡು ಓಹೋ ನನ್ನ ಪೂಜೆ ಇವತ್ತು ಪರಮೇಶ್ವರನಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ನಾನೇನು ಬದುಕಿರೋದು பிரயோஜனம் இல்லாமல் தேடி கேப்தி தகுது குத்திகையன்னு கத்திரிச்சுக்கொடக்க உத்யுக்தராதரும் இன்னேனு கத்து ஹோகு அஷ்டொழகி எகஜேன அதை கேள்ச்சு ஆச்சரியவாய்த்து இவரிகே ஐயோ எஷ்டு பரமேஸ்வரன் தயவே தயா ಇಷ್ಟು ತುದಿಗೆ ತಂದು ಕೊನೆಗೆ ಕೂಡ ಗೆಜೆಯನ್ನದ ಕೇಳಿಸ್ಬಿಟ್ರು ಅಂತ ಹೇಳಿ ಪರಮೇಶ್ವರನ್ ಕೇಳಿದ್ರು. ಯಾಕಪ್ಪ ಇಷ್ಟು ದಿನ ನಿಧಾನ ಆಯ್ತು ಇವತ್ತು ಅಂತ ಕೇಳಿದ್ರು. ಆಗ ಪರಮೇಶ್ವರ್ ಹೇಳ್ದ, ನಿಮ್ಮಂತೆಯೇ ಇನ್ನೊಬ್ಬ ಭಕ್ತ ನನ್ನಲ್ಲಿ ಇವತ್ತು ಇಲ್ಲಿ ಬಂದು ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಂದ್ರೆ ಕೇಳ್ತಾ ಕೇಳ್ತಾ ಕೇಳ್ತಾ ನನಗೆ ಮೈ ಮರೆತು ಹೋಯಿತು. ಇವರಿಗೆ ಹೇಳಿದ್ದು ಇನ್ನೊಬ್ಬ ಭಕ್ತರಂತೆ, ಬಹಳ ಬೇಕಾದ ಭಕ್ತರಂತೆ, ಇವರಂತೆಯೇ ನನಗೂ ಬಹಳ ಬೇಕಾದ ಭಕ್ತರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ಅದನ್ನು ಕೇಳ್ತಾ ಕೇಳ್ತಾ ಮೈ ಮರೆತುಬಿಟ್ಟೆ, ಆದ್ದರಿಂದ ಈ ಕಡೆ ಗಮನ ಕೊಡೋದು ತಡವ ಆಯಿತು ಅಂತ ಹೇಳಿದರೆ ಇವರಿಗೆ ಪುಳುಕಿತರಾಗ್ಬಿಟ್ರು. ಆಹಾ, ಅವರು ಎಷ್ಟು ದೊಡ್ಡ ಭಕ್ತರಾಗಿರಬೇಕು, ಅವರನ್ನು ನಾವು ನೋಡಲೇಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಅಂಥ ಭಕ್ತರೇ ಅವರು ನೋಡಲೇಬೇಕು ನಾನು ಅಂತ ಹೇಳಿಬಿಟ್ಟು ಅವರು ಚಿದಂಬರಕ್ಕೆ ಹೋಗೋದಕ್ಕೆ ತಕ್ಷಣವೇ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡಿಕೊಂಡರು. ಈ ಚಿದಂಬರ ನಟರಾಜ ಸ್ವಾಮಿಯವರು ಅವರು ನರ್ತನ ಮಾಡಿದ್ದು ಇದೆಲ್ಲ ಗೊತ್ತಿದೆಯಲ್ಲ. ಇವರ ಬಗ್ಗೆ, ಈ ಸ್ವಾಮಿಯ ಬಗ್ಗೆ ಮುತ್ತುಸ್ವಾಮಿ ದೀಕ್ಷಿತರವರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ, ಅದನ್ನು ಈಗ ನಾವು ಕೇಳಿ ಆನಂದಿಸೋಣ.

ಸಮಗಮ ಪಾನಿ ಮಗ ತಗನು ತಗಮ ಮಮ ಪಸನಿ ತಜಂ ತರಿ ಪಾಮಗತ ದಿಗಿಣ ತಜಂ ತರಿ ಪಾಮಗತ ದಿಗಿಣ ತಜಂ ತರಿ ಪಾಮಗತ

0: ಹಾಗೆ ಚಿದಂಬರಂನಲ್ಲಿ ಅಷ್ಟು ಸೊಗಸಾಗಿ ಹಾಡಿದ ಪರಮಭಕ್ತರು ಯಾರು ಅಂತಂದರೆ ನಮ್ಮ ಸುಂದರಮೂರ್ತಿ ಸ್ವಾಮಿಗಳು. ಅವರನ್ನು ಇವರು ಕನೆಕ್ಷನ್ ಕೊಡೋದಕ್ಕೆ ಈ ಘಟನೆಯನ್ನು ನಡೆಸಿದರು. ಅವರ ಸಂಬಂಧ ಒಬ್ಬರಿಗೊಬ್ಬರಿಗೆ ಸೇರಬೇಕು. ಅವರು ರಾಜಕುಮಾರರು, ರಾಜ ಅಲ್ಲ, ರಾಜಕುಮಾರರ ಥರ ಮೆರೆದವರು ಸುಂದರಮೂರ್ತಿ ನಾಯನಾರವರು. ಇವರು ರಾಜ್ಯ ಇದ್ದರೂ ರಾಜ್ಯ ಬಿಟ್ಟು ಬಹಳ ವಿನೀತರಾಗಿ ದೈನ್ಯದಿಂದ ಶಿವನ ಸೇವೆ ಮಾಡೋರು. ಇವರಿಬ್ಬರೂ ಸೇರಿದರೆ ಹೇಗೆ ಚೆನ್ನಾಗಿರುತ್ತೆ ಅಂತ ಭಗವಂತನು ಒಂದು ವ್ಯೂಹವನ್ನು ಮಾಡಿ ಇವರಿಬ್ಬರೂ ಸೇರಬೇಕು ಅಂತ ಈ ಉಪಾಯವನ್ನು ಮಾಡಿದ್ರು. ಅದರಿಂದ ಹೀಗೆ ಹೇಳಿದರು, ನನ್ನ ಭಕ್ತ ಸುಂದರಮೂರ್ತಿ ನಾಯನಾರವಂತ. ಅವರನ್ನು ನೋಡೋದಕ್ಕೆ ಇವರು ಪರಿವಾರಗಳನ್ನು ಒಳಗೊಂಡು ಹೋದರು ಚಿದಂಬರಕ್ಕೆ. ಅಲ್ಲಿ ಚಿದಂಬರ ಸ್ವಾಮಿ ನೋಡಿದ್ರು, ಪೊನ್ಮೇರಿ ಚೇರ್ಮನ್ ಪೆರುಮಾನವರು ಚಿದಂಬರಕ್ಕೆ ಬರ್ತಾ ಇದ್ದಾರೆ. ಬಂದರೆ ಅಲ್ಲಿ ಸಾಕ್ಷಾತ್ತಾಗಿ ಚಿದಂಬರ ಸ್ಥಳವನ್ನು ಸಮೀಪಿಸಿದ್ದಾಗಲೇ ಸಾಷ್ಟಾಂಗವಾಗಿ ಎಲ್ಲೆಯಲ್ಲಿಯೇ ನಮಸ್ಕಾರ ಮಾಡಿ ಶಿವನು ನರ್ತನ ಮಾಡೋದು ಹೇಗೆ, ಆತನ ಪೊನ್ಮೇನಿ ಅಂದರೆ ಬಂಗಾರದಂಥ ಶರೀರವಂತೆ ಜಟೆ ಬೇರೆ ಹುಣ್ಣಿನಂತೆ ಹೊಳಿತಾ ಇದ್ದಂತೆ. ಅವರು ನರ್ತನ ಮಾಡ್ತಾ ಇದ್ದರೆ ಹೀಗೆ ಹಾಗೆ ಆದರೆ ಒಂದು ಫ್ಲ್ಯಾಶ್ ಹೊಳಿತಾ ಇದ್ದಂತೆ, ಫ್ಲ್ಯಾಶ್ ಈ ಕಡೆಯಿಂದ ಆ ಕಡೆಗೆ ಹೊಳಿತಾ ಇದೆ. ಅದನ್ನು ಕಂಡು ಆನಂದ ಭರಿತರಾಗಿ ಕಣ್ಣಲ್ಲಿ ಧಾರಧಾರಿಯಾಗಿ ನೀರು ಬರ್ತಾ ಇದೆ ಆ ಭಕ್ತಿ. ಆವಾಗ ಅಲ್ಲಿ ಇವರು ಪೊನ್ವಣ್ಣತ್ತು ತಿರುವಂದಾಬಿ ಅಂತ ರಚನೆ ಮಾಡಿ ಹಾಡಿದರು. ಹೀಗೆ ಅಲ್ಲಿ ಅವರು ಶಿವನ ಸೇವೆಯನ್ನು ಮಾಡಿದರು. ಆದರೆ ಇವರು ಹೋಗೋ ಟೈಮ್ನಲ್ಲಿ ಸುಂದರಮೂರ್ತಿ ನಾಯನಾರವರು ಅವರನ್ನು ತಾನೇ ಹುಡ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿಲ್ಲ, ಅವರು ಆವಾಗಲೇ ತಿರುವಾರೂರು ಕಡೆ ಹೊರಟೋಗಿದ್ದರು. ಸುಂದರಮೂರ್ತಿ ನಾಯನಾರ ಏನು ಮಾಡಿದ್ದಾರೆ, ಅವರು ಇವರು ಬರೋವಾಗ ಇಲ್ಲ ತಿರುವಾರೂರಿಗೆ ಸೇರೋಕ್ಕೆ ಮುಂಚೆ ಕೆಲವು ಯಾತ್ರಾ ಸ್ಥಳಗಳನ್ನು ನೋಡಿಕೊಂಡು ತಿರುನಾಗೈಕೋರ್ಗಣ ಅಂತ ಒಂದು ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಈಶ್ವರನನ್ನು ಬೇಕಾದಷ್ಟು ಸ್ತುತಿಸಿ ಭಜಿಸಿ ಆಮೇಲೆ ಸ್ವಲ್ಪ ನಿಂದಾಸ್ತುತಿನೂ ಮಾಡಿ ಆ ದೇವರನ್ನು ಏಕೆ ಅಂದರೆ ಬೇಕು, ಏನೇನೋ ಬೇಕು ಕೇಳಬೇಕು, ಅದಕ್ಕೋಸ್ಕರ ತಿರುನಾಗೈಕೋರ್ಗಣಂ ಅಂತ ಅಲ್ಲಿ ಶಿವನನ್ನು ಪ್ರಾರ್ಥಿಸಿದರು. ಏನೇನು ಕೇಳಿದ್ರು, ನನಗೆ ಮುತ್ತಿನ ಮಾಲೆ ಬೇಕು, ಮುತ್ತಿನ ಮಾಲೆ, ಸುವಾಸನಾ ಸಾಮಗ್ರಿಗಳು ಎಲ್ಲ ಸೆಂಟು ಅದೆಲ್ಲ ಮೈಗೆ ಹಾಕ್ಕೊಳ್ಳೋಕ್ಕೆ, ಮತ್ತು ವಾಯುವೇಗದಲ್ಲಿ ಹಾರತಕ್ಕಂಥ ಕುದುರೆಗಳು ಬೇಕು, ಮತ್ತು ಇನ್ನೇನೇನು ಬೇಕು, ಬಂಗಾರದ ಪಲ್ಲಕ್ಕಿ, ಬಂಗಾರದ ಪುಷ್ಪ, ಕೇಳೋದಕ್ಕೇನು ಲಿಮಿಟ್ಟೇ ಇಲ್ಲ, ಎಲ್ಲ ಕೇಳ್ತಾ ಇದ್ದಾರೆ. ಎಷ್ಟಾದರೂ ಈಶ್ವರನನ್ನೇ ಕೇಳೋರು ಸಖ್ಯ ಆಯಿತಲ್ಲ ಫ್ರೆಂಡು. ಅದರಿಂದ ಶಿವನಿಗೂ ಇದೇ ಬೇಕು, ಇವರು ಕೇಳಲೇಬೇಕು, ನಾನು ಕೊಡಲೇಬೇಕು ಅಂತ ಅದನ್ನೆಲ್ಲ ಪ್ರಾರ್ಥನೆ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಕೊಂಡು ತಿರುವಾರೂರಿಗೆ ಬಂದರು. ತಿರುವಾರೂರಿಗೆ ಬಂದು ಪರವೆ ಹತ್ರ ಹೇಳಿದ್ರು, ನೋಡಿ ಎಷ್ಟೆಲ್ಲ ತಂದುಬಿಟ್ಟಿದ್ದೀನಿ, ಈಶ್ವರನ ಕೇಳಿ ತಂದಿದ್ದೀನಿ ಅಂತ ಒಪ್ಪಿಸಿದ್ರು. ಆಮೇಲೆ ಇವರಿಗೆ ಅಲ್ಲಿ ಸಮಾಚಾರ ಬಂತು, ಚೇರಮಾನ್ ತಿರುಮಾಳವರು ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಮಾಚಾರ ಬಂತು. ಅವರನ್ನು ಸ್ವಾಗತಿಸುವುದಕ್ಕೆ ಇವರು ಹೋದರು. ಹೇಗೆಲ್ಲ ಅವರನ್ನು ತಬ್ಬಿಕೊಂಡು ಮತ್ತು ಆಲಿಂಗನ ಮಾಡಿಕೊಂಡು ಸಕಲ ಮರ್ಯಾದೆಗಳಿಂದ ಅವರನ್ನು ಇವರು ಬರಿಮಾಡಿಕೊಂಡರು. ಹೀಗೆ ಚೇರ್ಮನ್ ತಿರುಮಾಳವರಿಗೂ ಸುಂದರಮೂರ್ತಿ ನಾಯನಾರವರಿಗೂ ಗಾಢವಾದ ಒಂದು ಸ್ನೇಹ ಬೆಳೆಯಿತು. ಎಷ್ಟು ಮಟ್ಟಿಗೆ ಅಂದರೆ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರಲಾರದ ಹಾಗೆ ಅಂತಹ ಸ್ನೇಹ ಬೆಳೆದು ಮುಂದಕ್ಕೆ ಇವರಿಬ್ಬರು ಸ್ವಲ್ಪ ದೂರ ಸ್ವಲ್ಪ ಕಾಲದಲ್ಲಿ ಅವರ ತಿರುವಾರ್ನಲ್ಲೇ ಇದ್ದರು. ಆ ನಂತರ ಇವರಿಬ್ಬರೂ ಸೇರಿ ಮಧುರೈಗೆ ಹೊರಟರು. ಮಧುರೈನಲ್ಲಿ ಮಧುರೈ ಯಾತ್ರೆ ಹೊರಡ್ತಾ ಇದ್ದಾರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಂಧಿಸೋಣ. ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
2: ಡಿಯರ್ ಲಿಸನರ್ಸ್ ಆಫ್ ಶೈವಂ.org, ದಿ ಫಾಲೋವಿಂಗ್ ಈಸ್ ಶುಕ್ಲ.

0: ವಸುಭೀರುದ್ರೈರಾದಿತ್ಯೈಸ್ಸೈಭಿರ್ಬರ್ಹಿರಾಸಾದದ್ವೇತ್ವಾಜ್ಯಸ್ಯ ಹೋತರ್ಯಜ
1: ಹೋತಾಯಕ್ಷದೋಜೋನವೀರ್ಯಜ್ಞೇ ಸಹೋದ್ವಾರ ಇಂದ್ರಾಮವರ್ಧಯನ್.

ತರ್ಪಯತೆ ಹೇಮಕ್ಷಿಣಾನಂ ತರ್ಪಯತೆ ಕೃತ್ಯಜಾ ಮಧುರೇ ಋತುವರ್ಗಂ ಭವಸಂಜಾನಾತೆ ಪಶ್ಯತಿ ಪುತ್ರಂ ಪಶ್ಯತಿ ಪೌತ್ರಂ ಪ್ರಜಾ ಮಧುಧರ್ಮಿ ಸಮೇತ ಯೌಚೈನ ದೇಹಂ ವೇದ.

ಸತ್ಯಂ ವಾ ಅತ್ಯೈತದಾಸನ್ನ ಸಮಲಂತ ದೇವಾಪಹತೇ ಮೇದ್ಯ ಏವ ಮೇಧಮುಪೈತ್ಯತ್ಸು ದೀಕ್ಷಾಂ ಪ್ರವೇದಯಿತ್ವಾ ದೇವಾಸ್ವರ್ಗಂ ಲೋಕಮಾಯಂ ಯದತ್ಸು ಮತಿಸ್ ತಾನಿ ತಾಮೇವ ದಿಕ್ಷ್ವಾ ಲಭಂತೆ ಅಪಯ ಅಪೋವೃತಮಪ್ಯವೈದಿತಾಂ ವಾ ಏತದ್ದೀಕ್ಷಾಂ ಪುನರಪ್ಸು ಪ್ರವೇದಯಿತ್ವೋ ಸದಯೋತ್ರಾಯಸ್ಮೈ ನಮಿತ್ಯಾಹತ್ರಾತ್ಯಾ ಏವ ಸ್ವದಿತೆ ಮೈನಗುಂ ನಿಗುಂ ಸೀರಿತಿ ವೈ ಸ್ವಧಿತಿಸ್ತ್ರೀಶ್ವರೋಷಾಂಥೋ ಯಜಮಾನಗುಂಭಿಗುಂಸಿ ತೋರ್ಯತ್ರಣಮಂತರ್ದದಾತಿ ಯಜಮಾನಾಯ ಹಿ ಗುಂಸಾಯೈ ದೇವಶ್ರುತಿಮಾನ್ ಪ್ರವಪಾ ಇತಿ ದೇವಶ್ರುತ್ಯೇ ವೈನಾತ್ ಪ್ರವಪತೆ ಸ್ವಸ್ಯುತ್ತರಂ ವಶೀಯೇತಿ ಸ್ವಸ್ಯಾ ಯಜ್ಞಸ್ಯೋದೃತಮಶೀಯೇತಿ ವಾ ಏತದಾಹಾಪೋ ಮಾತರಃ ಸೂದಯಂತಿ ಚಾಪೋ ಹಿ ಯಜ್ಞೋಘೃತೇನ ಮಾಘೃತತ್ವಃ ಪುನಂತ್ವಿತಿ ದೇವತಾ ವಿದೇವಾತ್ಮಾನಂ ಪಾವಜತೆ ವಿಶ್ವಗುಂ ಹರಿತ್ರಂ ಭವಂತು ದೇವೀರಿತಿ ಯ ದೇವಾಸ್ಯ ಹರಿತ್ರಮಮೇಧ್ಯಮಾತ್ಮಾನಂ ಸಮಲಂತದಸ್ಮಾದಧಿಪ್ರವಹಂತ್ಯುದ್ದಿಗ್ನ ಶುಚಿರಾಪೂತಯೇಮೀತಿ ಶುಚಿರೇವಾಭ್ಯೋ ಯತ್ನಿಯೋ ಮೇಧ್ಯಃ ಪೂತ ಪುದೇತಿ ಹವಿರ್ವೈದೀಕ್ಷಿತೋ ಯದಾ ವೈ ಹವಿರ್ಯಜುಷಾ ಪ್ರೋಕ್ಷತ್ಯಥ ಭವತಿ ಯಜುಷಾ ಸ್ವಪ್ನತಾಜಾ ಹವಿರೇ ವೈ ನಮಕರಂತಿ

ಬರದೆ ಯಕ್ಷತೆ ಪೂಷಾ ಕಲವಾ ಏನೈ ಯಜ್ಞಂ ಪ್ರಾವಿಪತ್ ಪುಷ್ಪಯ್ಯದಾಪೋ ದೇವೀರ್ಬೃಹದೀರ್ಭಶ್ವಶಂಭುವಾ ಇತ್ಯಾಪೋ ಹಿ ಯಜ್ಞೋದ್ಯಾವಾ ಪೃಥಿವೀ ಪುರೋ ಅಂತರಿಕ್ಷೇ ದಿತ್ಯಾವಾ ಪೃಥಿವೀ ವಾ ಅಂತರಿಕ್ಷಂ ಯಜ್ಞ ಉಪಶ್ರಿತಸ್ತತ ಏವ ಯಜ್ಞಮಾಲಪ್ತ ಬೃಹಸ್ಪತಿರ್ನೋವಿಷಾವೃದಾಪುಸ್ವಾಹೇತಿ ಬ್ರಹ್ಮ ವೈ ಬೃಹಸ್ಪತಿರ್ಬ್ರಹ್ಮಣಾ ವಾ ಏತತ್ ಪುರಸ್ತಾತ್ ಸರ್ವಾಂತಾವಾನಾತ್ವಾ ದೀಕ್ಷಾಮಾಲಭತೆ ಅತ್ರ ವಾ ಅಸ್ಯ ಯಜ್ಞಶ್ರಿತೇ ಯತ್ರ ತ್ರಯೋಪಶ್ರಿತಸ್ತತೋ ವಾ ಏತತ್ ಸರ್ವಂ ಬ್ರಹ್ಮಣಾ ಯಜ್ಞಗುಂ ಸಂವೃತ್ಯಾಲಪ್ತ ನ ವಾ ಏಕಾಹುತಿರ್ದೀಕ್ಷತಂ ಕರೋತಿ ಯದಯತಾನ ಹಿ ಜ್ಯೋತಿ ದ್ವಿತೀಯಾ ಯತ್ ಪ್ರಜಾಪತಿರ್ವೈ ಯತ್ಕಿಂಚ ಸಮಾ ದದೇತ್ ತದಾಧೀತ ಯಜುರೇ ವೈ ಸ ಆಪ್ನೋತಿ ತದಾಧೀತ ಯಜು ಶಾಮಧಿ ತಜ್ಜುಷ್ಟಂತದ್ಯ ಏವಂ ವಿದ್ವಾನಧಿ ತಜ್ಜುಷಂತಿ ಜ್ಯೋತಿ ಯದೇವ ಕಿಂಚ ಮನಸಾ ದೀಯತೆ ಯಜ್ಜ್ಯೋತಿ ತಥಾಪ್ನೋತ್ಯೇತೆ ವೈ ಯಜ್ಞಸ್ಯ ಸಂಭಾರ ಏಷ ತ್ವೇ ಏವ ಸಂಭಾರೇಣ ಯಜ್ಞೇನ ಯಜತೆ ತತ್ಯೈತಾ ನಿಹುತಾತ್ತದ್ಯದಾತ್ಮಾನಾರು ಔಪವೇಶಿಷ್ಕಿಮುತ ಯಜ್ಞೇನ ಯಜತೆ ಯೋ ಯಜ್ಞಸ್ಯ ಸಂಭಾರಾನ್ನ ವಿದ್ಯಾದಿತೇ.

ಸರ್ವಾತ್ಮಾನಂ ಪರಿಶ್ರಯಂತಿ ಯಜ್ಞಸ್ಯ ವೈ ಸೃಷ್ಟಸ್ಯೋಲ್ಬ ಮನ್ವಲಭತ್ತಕ್ಷೌಮನ್ವಾಲಭತ್ತಸ್ಮಾಕ್ಷೌಮೇಣ ದೀಕ್ಷಯಂತಿ ಯಜ್ಞಸ್ಯ ತಯೋ ನಿತ್ವಾಯ ಪ್ರಾಚೀನ ಮಾತ್ರ ಪತ್ನೀ ದೀಕ್ಷಯಂತೀಂದ್ರಿಯಸ್ಯ ವೈ ಪ್ರಾಚೀನ ಮಾತ್ರೇಂದ್ರಿಯಜ್ಞಸ್ತ್ರಿಯ ಪ್ರಜಾ ಯತ್ಪ್ರಾಚೀನ ಮಾತ್ರ ಪತ್ನೀ ದೀಕ್ಷಯಂತೀಂದ್ರಿಯಮಸ್ಯಾಂ ದದಾತಿ ಯೋ ನಿರ್ವೈ ದೀಕ್ಷಿತಸ್ಯ ದೀಕ್ಷಿತಂ ವಿಮೇ

ಸಂಜ್ಞೆಯಿತದಾತ್ಮಾಲಯ್ಯನ್ಮೇಖಲಾಂ ಪರ್ಯಸ್ಯತೆ ತಸ್ಮಾದ್ವಾ ಏತಸ್ಯಾನ್ನ ಮನ್ನಾತ್ಯವಾರ್ತ ಇವ ಏಷ ವೃದ್ಧಸ್ತಸ್ಮಾದ್.

ಭವತಿ ತಸ್ಮಾತ್ ಕೃಷ್ಣ ಇಂದ್ರಾಯ ವಾ ಸಂದಕ್ಷಿಣಾಂಚೇಂದ್ರಸ್ಯ ಚ ಖಲುವಾತ್ ಏತದ್ಯೋನಿಮಾಲಬ್ಧದಕ್ಷಿಣಯಾ ಚಾತ್ಮಾನಮಥೋ ಸಯೋನಿಮೇವ ಯಜ್ಞಸ್ಯಾತ್ಮಾನಮಾಲಭತೆ ಋಷಿಗುಂಸು ಸಸ್ಯಾಮೃತ್ರಶಾ ಇತಿ ವಿಜಾನಯಾ ಭೂಮ್ಯಾಮುಪಹಂತಿ ಕೃಷ್ಣಮೇವಾಸ್ಯ ಯಜ್ಞೆ ಸಮರ್ಥಯತಿ ಯಜುಷಾ ತಂಡೂಯತೆ ಯಜುಷಾ ಹಿ ಮನುಷ್ಯ ಅಂಡನ್ಯಂತೆ ವ್ಯಾವೃತ್ಯೈ ಯಜುಷಾ ತಂಡೂಯತೆ ತಸ್ಮಾತ್ ಪ್ರಜಾ ಅಪಾಂಬ ವೈಷ್ಣವ ಪಾಂಬ ವೈಷ್ಣವ ಪ್ರಜಾ ಯಜುಷಾ

ಉತ್ತರಜನವೈ ದೀಕ್ಷಿತಂತರಂತಿ ಯಜ್ಞಾನತರತಿ ಪ್ರಥಾಂಗಾನ ಸಹಂತರತಿ ಸಹೈವ ಯಜ್ಞೇನ ತರತಿ ಅಮುಂವಾ ಆದಿತ್ಯಗುಂ ಸರ್ವಾ ವಾಚೋ ಗಚ್ಛಂತಿ ಸಾ